0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ. ಚಿಂತನ ಕಾರ್ಯಕ್ರಮ 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ 7:15 to 7:30 ಸಂಸ್ಕೃತಂ ವದಾಮಹ 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿಗೀತೆಗಳ ಕಾರ್ಯಕ್ರಮ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ 8:30 to 9:00 ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ 9:00 to 9:30 ವಿಶೇಷ ಕಾರ್ಯಕ್ರಮಗಳು 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ 12:00 to 12:30 ನಮಗಾಗಿ ಕಾನೂನು ಕಾರ್ಯಕ್ರಮ 12:30 to 1:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 1:00 to 1:30 ಅಡುಗೆ ಅರಮನೆ ಮಹಿಳಾ ವೇದಿಕೆಯಲ್ಲಿ 1:30 to 2:00 ಆರೋಗ್ಯಧನ ಸಂಪದ ಮರಾಠಿ ಸಮಯದಲ್ಲಿ 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ 4:30 to 5:00 ಪ್ರಸಾರವಾಗಲಿದೆ. ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೊಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು

ಸರ್ವರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಆಂಜನೇಯನೇ ಶರಣು ವೀರಾಂಜನೇಯನೇ ಶರಣು ಪಾವನವಾದ ಕದರ ಮುಂಡಲಗಿ ಸುಕ್ಷೇತ್ರದ ಶಾಂತನೇ ಶರಣು.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಬಂದ ಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ನೀನೇ ಧನ್ಯನಯ್ಯ ಹನುಮ, ನೀನೇ ಧನ್ಯನಯ್ಯ ರಾಮನಾಮ ನುಡಿವ ನಿರತವು ರಾಮ ರಾಮ ಎನ್ನುವ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಹಗಲಿರುಳೆನ್ನದೆ ನಿನ್ನನೆ ನೆನೆಯುವೆ, ಏಳೂರ ಕಾಯನೆ ಓ ಹನುಮಂತನೇ. ಕೇಳಿ ಈ ಒಂದು ಗೀತೆಯನ್ನ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಭೂಮಿಗಿಳಿದೆ ಭಗವಂತ ಹನುಮನಾಗಿ, ಬೇಡಿದೆಲ್ಲ ಕೊಡುವ ಕಲ್ಪವೃಕ್ಷವಾಗಿ ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ಏಳೂರ ಪೊರೆವನೆ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ಮಣುಧ್ವನಿ 90.4 ಎಫ್ಎಂ ಅಲ್ಲಿ. ಅಕಳಂಕಿತ ಓ ಹನುಮ ಕರುಣಾಕರ, ಎಂದೆಂದು ನಿನ್ನ ಹೆಸರು ಅಜರಾಮರ ಅಜರಾಮರ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ ಕಾರ್ಯಕ್ರಮದ ಮುಂದಿನ ಗೀತೆ ಯಲಗೂರ ಹನುಮನೆ ಶರಣಾದೆ ದೇವನೇ ಕರುಣಾಳು ಭಯರೋಗ ಹರನೇ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೇಳಿ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ, ಈ ಪುಣ್ಯ ಈ ಭಾಗ್ಯ ಎಷ್ಟು ಜನಗಳಿಗುಂಟು ಅರಿಯರಾರು, ನನಗೂ ನಿನಗೂ ಇರುವ

ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಮನೋಧ್ವನಿ 90.4 ಕಾರ್ಯಕ್ರಮದಲ್ಲಿ. ಈಗ ಕೇಳಿ ಈ ಒಂದು ಗೀತೆಯನ್ನು.

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಲೇಖಕಿ ಹವ್ಯಾಸಿ ಬರಹಗಾರ್ತಿ ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿಯವರು.
1: ಎಲ್ಲ ಆತ್ಮೀಯ ಕೇಳುಗರಿಗೆ ನಮಸ್ಕಾರಗಳು. ನಾನು ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿ. ಇವತ್ತಿನ ಚಿಂತನದ ವಿಷಯ ವ್ಯಕ್ತಿತ್ವ. ವಾತಾವರಣ ಮಂಕಾದರೇನು, ಮನಸ್ಸು ಮಂಕಾಗದಿರಲಿ, ಕೆಟ್ಟ ಕನಸು ಬಿದ್ದರೇನು, ಆಲೋಚನೆ ಶುಚಿಯಾಗಿರಲಿ, ವಾದ ವಿವಾದ ಏನೇ ಇರಲಿ, ನುಡಿ ನೇರವಾಗಿರಲಿ, ಸಾವಿರ ದುಮಾನಗಳೇ ಎದುರಾಗಲಿ, ಒಳ್ಳೆಯ ವ್ಯಕ್ತಿತ್ವ ನಮ್ಮ ನಿಮ್ಮೆಲ್ಲರದಾಗಲಿ. ಬದುಕಿನಲ್ಲಿ ವ್ಯಕ್ತಿಗಿಂತ ವ್ಯಕ್ತಿತ್ವಕ್ಕೆ ಹೆಚ್ಚು ಮಹತ್ವ. ಏಕೆಂದರೆ ಮನುಷ್ಯನಲ್ಲಿರುವ ಒಳ್ಳೆಯದು ಕೆಟ್ಟದ್ದನ್ನು ಸೂಚಿಸುವುದೇ ವ್ಯಕ್ತಿತ್ವ. ಮನುಷ್ಯನ ಬೆಳವಣಿಗೆಗೆ ಮೂಲಾಧಾರವೇ ವ್ಯಕ್ತಿತ್ವ. ಕೆಲವರು ಅಂದುಕೊಳ್ಳುತ್ತಾರೆ ಬೇರೆಯವರು ನಮಗೆ ಬಹಳಷ್ಟು ಪ್ರೀತಿ ಗೌರವಗಳಿಂದ ಕಾಣುತ್ತಿದ್ದಾರೆ ಎಂದು. ಆದರೆ ಅದು ಆ ಮನುಷ್ಯನಿಗೆ ಕೊಡುವ ಗೌರವ ಅಲ್ಲ, ಒಳ್ಳೆಯ ವ್ಯಕ್ತಿತ್ವಕ್ಕೆ, ಅವರಲ್ಲಿರುವ ಒಳ್ಳೆಯ ಗುಣಕ್ಕೆ ಕೊಡುವ ಗೌರವ ಹಾಗೂ ಘನತೆ. ಇನ್ನು ವ್ಯಕ್ತಿತ್ವ ಚಿನ್ನ ಮತ್ತು ಬೆಳ್ಳಿಗಿಂತಲೂ ಅಮೂಲ್ಯವಾದುದು. ವ್ಯಕ್ತಿತ್ವವನ್ನು ಕಳೆದುಕೊಂಡು ನಾವು ಪ್ರಪಂಚವನ್ನು ಗೆಲ್ಲಬೇಕಿಲ್ಲ. ಸ್ನೇಹಿತರೆ, ಸೌಂದರ್ಯಕ್ಕೆ ಎಂದು ಮರುಳಾಗದೆ ವ್ಯಕ್ತಿತ್ವಕ್ಕೆ ಆದ್ಯತೆ ನೀಡಬೇಕು. ಬಾಳಬೇಕಿರುವುದು ವ್ಯಕ್ತಿತ್ವದ ಜೊತೆ ಎಂಬ ವಾಸ್ತವಿಕ ಸತ್ಯದ ಅರಿವಿರಬೇಕು. ಅನ್ನ ಇದ್ದರೆ ಉಪವಾಸವಿಲ್ಲ, ಶಿಕ್ಷಣವಿದ್ದರೆ ವನವಾಸವಿಲ್ಲ. ಹಾಗೆ ಜ್ಞಾನದಿಂದ ಅಧಿಕಾರ ಸಿಗಬಹುದು, ಆದರೆ ಗೌರವ ಸಿಗಬೇಕೆಂದರೆ ವ್ಯಕ್ತಿತ್ವ ಇರಲೇಬೇಕು. ನಮ್ಮ ಹೊರರೂಪ, ಉಡುಗೆ ತೊಡುಗೆ, ಜ್ಞಾನ ತಿಳುವಳಿಕೆ, ಧೋರಣೆ, ಬುದ್ಧಿಚಾತುರ್ಯ, ಭಾವನೆಗಳನ್ನು ಪ್ರಕಟಿಸುವ ರೀತಿ ಸ್ವಾರ್ಥ ಪರಹಿತಕ್ಕೆ ಎಷ್ಟು ಆದ್ಯತೆ, ನೈತಿಕ ಮೌಲ್ಯಗಳು, ಪ್ರತಿಕ್ರಿಯೆಗಳು, ಜೀವನದ ಗುರಿ ಉದ್ದೇಶಗಳೆಲ್ಲ ಸೇರಿ ವ್ಯಕ್ತಿತ್ವ ಎನಿಸಿಕೊಳ್ಳುತ್ತವೆ. ವ್ಯಕ್ತಿತ್ವವು ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಗುಣಲಕ್ಷಣಗಳ ರೂಪವಾಗಿದೆ. ಸ್ನೇಹಿತರೆ, ಡಾಕ್ಟರ್ ಜಿಎಸ್ ಶಿವರುದ್ರಪ್ಪನವರು ಬರೆದ ಒಂದು ಕವನ ನೆನಪಿಗೆ ಬರುತ್ತಿದೆ, ಬನ್ನಿ ಕೇಳೋಣ.

0: ಹಾಗೆ ವ್ಯಕ್ತಿತ್ವವನ್ನು ಎಲ್ಲಿಯೂ ಹುಡುಕದೆ ಅದು ನಮ್ಮಲ್ಲಿಯೇ ಇದೆ, ನಮ್ಮಲ್ಲಿಯೇ ಅಡಗಿದೆ ಎಂಬ ಸತ್ಯದ ಅರಿವು ನಮಗಾಗಬೇಕು. ಸ್ನೇಹಿತರೆ, ಕಲ್ಲನ್ನು ಕೆತ್ತಿದಷ್ಟು ಸಣ್ಣದಾಗುತ್ತಾ ಒಳ್ಳೆಯ ರೂಪ ಪಡೆಯುತ್ತದೆ. ಹಾಗೆ ನಮ್ಮಲ್ಲಿರುವ ಅಹಂಕಾರವನ್ನು ಕೆತ್ತಿದಷ್ಟು ನಮ್ಮ ಒಳ್ಳೆಯ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ. ನಮಗೆ ಸಿಗುವ ಗೌರವ ಸನ್ಮಾನಗಳಾಗಲಿ, ನಾವು ನಮಗೆ ಅಂತ ಅಥವಾ ನನ್ನದೇ ಅಥವಾ ನಾನೇ ಅಂತ ಸರ್ವತಃ ಭಾವಿಸಬಾರದು. ಇದೆಲ್ಲ ನಮ್ಮಲ್ಲಿರುವ ಒಳ್ಳೆಯ ಗುಣಗಳು ವ್ಯಕ್ತಿತ್ವಕ್ಕೆ ಅಂತ ತಿಳಿಯಬೇಕು. ಯಾವುದೇ ಹುದ್ದೆ, ಅಧಿಕಾರ, ಶ್ರೀಮಂತಿಕೆ, ಪದವಿಗಳು ಯಾವುದೂ ಶಾಶ್ವತವಲ್ಲ. ಆದರೆ ನಮ್ಮಲ್ಲಿರುವ ಸೃಜನಶೀಲ ವ್ಯಕ್ತಿತ್ವ, ಸ್ವರೂಪ ಗುಣಗಳು, ಪ್ರಾಮಾಣಿಕತೆ, ಸತ್ಯ, ನಿಷ್ಠೆ ಇವೆಲ್ಲವುಗಳು ಸದಾ ಮುತ್ತು ವಜ್ರದಂತೆ ನಮ್ಮಲ್ಲಿ ಸದಾ ಹೊಳೆಯುತ್ತಿರುತ್ತವೆ. ಸದಾ ನಮ್ಮ ವ್ಯಕ್ತಿತ್ವವು ವಜ್ರದಂತೆ ಹೊಳೆಯುತ್ತಿರಬೇಕು. ಅದಕ್ಕೆ ಬೆಲೆ ಕಟ್ಟಲಾಗದು. ವ್ಯಕ್ತಿ ಹಾಗೂ ವ್ಯಕ್ತಿತ್ವಕ್ಕೆ ಅಜಗಜಾಂತರ ವ್ಯತ್ಯಾಸವಿದೆ. ಸ್ನೇಹಿತರೆ, ವ್ಯಕ್ತಿತ್ವ ಸಲೀಲವಾಗಿ ಹರಿಯುವ, ಎಲ್ಲರೊಂದಿಗೆ ಬೆರೆಯುವ ನೀರಿನಂತಿರಬೇಕು. ಮಲಿನತೆಯನ್ನು ತೊಳೆಯುವ, ಶುಭ್ರತೆಯನ್ನು ಸೆಳೆಯುವ ನೀರಿನಂತಿರಬೇಕು. ನಮ್ಮಲ್ಲಿ ಒಳ್ಳೆಯ ವ್ಯಕ್ತಿತ್ವ ರೂಪುಗೊಳ್ಳಬೇಕೆಂದರೆ ನಾವು ಸದಾ ಹರಿಸ್ಮರಣೆ, ಧ್ಯಾನ, ಯೋಗ, ಜಪತಪಗಳನ್ನು ಮಾಡುವುದರ ಮೂಲಕ ಹರಿನಾಮ ಸ್ಮರಣೆ ಮಾಡಿ ಹರಿಯನ್ನು ಒಲಿಸಿಕೊಳ್ಳಬೇಕು. ನಮ್ಮ ಜೀವನದ ಕೆಲವು ಪರಿಸ್ಥಿತಿ ಸಂದರ್ಭಗಳು ನಮ್ಮ ವ್ಯಕ್ತಿತ್ವವನ್ನೇ ಜನರಿಗೆ ಪರಿಚಯಗೊಳಿಸುತ್ತವೆ, ಅಲ್ಲದೆ ಅನಾವರಣಗೊಳಿಸುತ್ತವೆ. ಯಾವುದೇ ಸಂದರ್ಭದಲ್ಲೂ, ಎಂತಹ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲೂ ಮನಸ್ಸು ಪರಿಶುದ್ಧವಾಗಿರಬೇಕು, ಆತ್ಮವಿಶ್ವಾಸ ಚೆನ್ನಾಗಿರಬೇಕು, ಆಡುವ ಮಾತಿನಲ್ಲಿ ಹಿಡಿತ ಇರಬೇಕು, ಒಳ್ಳೆಯವರ ಸಹವಾಸ ಮಾಡಬೇಕು, ನಂಬಿಕೆ ಎನ್ನುವುದನ್ನು ಉಳಿಸಿಕೊಳ್ಳಬೇಕು, ತಾಳ್ಮೆಯಿಂದ ವರ್ತಿಸಬೇಕು, ಬೇರೆಯವರ ಬಗ್ಗೆ ತಾತ್ಸಾರ ಭಾವ ತೋರಬಾರದು, ಎಲ್ಲರನ್ನೂ ಅರ್ಥೈಸಿಕೊಳ್ಳುವ ಮನೋಭಾವನೆ ಇರಬೇಕು. ಇದೆಲ್ಲವೂ ನಮ್ಮ ಸುಂದರ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ. ಸ್ನೇಹಿತರೆ, ವ್ಯಕ್ತಿತ್ವ ಹೇಗಿರಬೇಕು ಎಂದರೆ, ಚಿಪ್ಪನ್ನು ಒಡೆದಾಗ ಸಿಗುವ ಶುಭ್ರವಾದ ಮುತ್ತಿನಂತಿರಬೇಕು. ವ್ಯಕ್ತಿತ್ವಕ್ಕೆ ಸ್ಥಿರತೆ, ಮಾನಸಿಕ ಮತ್ತು ದೈಹಿಕ ಹಾವಭಾವಗಳು, ನಡವಳಿಕೆಗಳು ಎಲ್ಲವನ್ನು ಆಧರಿಸಿರುತ್ತದೆ. ಶರೀರದ ಹೊರರೂಪ, ಉಡುಗೆ ತೊಡುಗೆ, ಜ್ಞಾನ, ತಿಳುವಳಿಕೆ, ಧೋರಣೆ ಇವೆಲ್ಲವೂ ಕೂಡ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟವುಗಳಾಗಿವೆ. ಒಳ್ಳೆಯ ವ್ಯಕ್ತಿತ್ವ ಮುಖ್ಯ ಗುಣಗಳು ಏನೆಂದರೆ, ಸಂವಹನ, ಬೇರೆಯವರು ಹೇಳುವುದನ್ನು ಚೆನ್ನಾಗಿ ಕೇಳಿಸಿಕೊಳ್ಳಬೇಕು, ಪ್ರಾಮಾಣಿಕವಾಗಿ ಮಾತನಾಡುವುದು, ಎಲ್ಲದಕ್ಕೂ ಉತ್ಸಾಹ ತೋರಿಸುವುದು, ವಿಶ್ವಾಸ, ಇವು ಶ್ರೇಷ್ಠ ವ್ಯಕ್ತಿತ್ವದ ಲಕ್ಷಣಗಳು. ಹಾಗೆ ನಮ್ಮೆಲ್ಲರ ವ್ಯಕ್ತಿತ್ವ ಶುಭ್ರವಾದ ಆಕಾಶದಂತೆ, ಶುದ್ಧವಾಗಿ ಬೀಸುವ ಗಾಳಿಯಂತೆ ಮತ್ತು ಹರಿಯುವ ನೀರಿನಂತೆ ಸ್ವಚ್ಛಂದವಾಗಿರಲಿ ಎನ್ನುವುದೇ ನನ್ನ ಬಯಕೆ. ಸರ್ವೇ ಜನ ಸುಖಿನಾ ಭವಂತು.
1: ಇದುವರೆಗೂ ಕೇಳಿದಿರಿ ಚಿಂತನವನ್ನು. ಪ್ರಸ್ತುತಪಡಿಸಿದವರು ಲೇಖಕಿ ಹವ್ಯಾಸಿ ಬರಹಗಾರ್ತಿ ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿಯವರು.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತೆ.

ಶಿವಾಯ. ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸೊ 8ನೇ ಅಧ್ಯಾಯದಲ್ಲಿ ಮೃತ್ಯುವನ್ನು ಹೇಗೆ ಎದುರಿಸಬೇಕು ಅನ್ನೋದನ್ನು ಶ್ರೀಕೃಷ್ಣ ವಿವರಿಸುತ್ತಾರೆ. ಅಂತ್ಯಕಾಲದಲ್ಲಿ ಯಾರು ನನ್ನನ್ನು ಸ್ಮರಿಸುತ್ತಾ ದೇಹವನ್ನು ಬಿಡುವನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ನನ್ನಲ್ಲಿಗೆ ಬರುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ. ಅರ್ಜುನ ಕೇಳಿರುವಂತಹ ಪ್ರಶ್ನೆಗೆ ಉತ್ತರಿಸುತ್ತಾನೆ. ಸೊ ಅಂತ್ಯಕಾಲದಲ್ಲಿ ಶ್ರೀಕೃಷ್ಣನನ್ನು ಸ್ಮರಿಸಿ ವೈಕುಂಠವನ್ನು ಪ್ರಾಪ್ತಿ ಮಾಡಿಕೊಂಡಿರೋರು ಹಲವಾರು ಜನ ಇದ್ದಾರೆ. ಅವರಲ್ಲಿ ಭೀಷ್ಮ ಪಿತಾಮಹರು ಅವರು ಕೂಡ ಪ್ರಮುಖರು. ಸೊ ಭೀಷ್ಮ ಪಿತಾಮಹರು ಕೃಷ್ಣನ ಪರಮ ಭಕ್ತರಾಗಿದ್ದರು. ಆದರೆ ಕೂಡ ಅವರು ಅಂದರೆ ಅವರು ಪಾಂಡವರ ವಿರುದ್ಧ ಹೋರಾಡಿದರಾದರೂ ಕೂಡ ಕೃಷ್ಣ ದೇವೋತ್ತಮ ಪರಮ ಪುರುಷ, ಎಲ್ಲಿ ಕೃಷ್ಣನಿರುತ್ತಾನೋ ಅಲ್ಲಿ ವಿಜಯ ಖಂಡಿತವಾಗಲೂ ಇದ್ದೇ ಇರುತ್ತದೆ ಅನ್ನುವಂಥದ್ದು ಭೀಷ್ಮ ಪಿತಾಮಹರಿಗೆ ಗೊತ್ತಿತ್ತು. ಜಯಸ್ತು ಪಾಂಡುಪುತ್ರಾಣಂ ಏಷೇ ಪಕ್ಷ ಜನಾರ್ದನ, ಎಲ್ಲಿ ಜನಾರ್ದನ ಇರುವನೋ ಅಲ್ಲಿ ವಿಜಯ ಖಂಡಿತವಾಗಲೂ ಲಭಿಸುತ್ತದೆ. ಆದರೆ ಅವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸುವುದಕ್ಕೋಸ್ಕರ ಕೌರವರ ಪಕ್ಷದಲ್ಲಿ ಇದ್ದು ಅವರು ಯುದ್ಧವನ್ನು ಮಾಡ್ತಾ ಇದ್ರು. ಹೀಗೆ ಭೀಷ್ಮ ಪಿತಾಮಹರು ಈಗ ದೇಹವನ್ನು ತ್ಯಜಿಸ್ತಾ ಇರುವಂತಹ ಸಂದರ್ಭದಲ್ಲಿ ಪಾಂಡವರೊಡಗೂಡಿ ಕೃಷ್ಣ ಕುರುಕ್ಷೇತ್ರ ಯುದ್ಧಭೂಮಿಗೆ ಅಲ್ಲಿಗೆ ಬರುತ್ತಾರೆ ಭೀಷ್ಮ ಪಿತಾಮಹರನ್ನ ಬೀಳ್ಕೊಡೋದಕ್ಕೋಸ್ಕರ. ಸೊ ಕೃಷ್ಣನ ಪಾರ್ಥಸಾರಥಿ ರೂಪವನ್ನ ಕಣ್ತುಂಬಿಕೊಳ್ಳುತ್ತಾರೆ ಭೀಷ್ಮ ಪಿತಾಮಹರು. ಅದಾದ್ಮೇಲೆ ಪಾಂಡವರೆಲ್ಲರೂ ಅವರ ಸುತ್ತುವರಿದು ಕುಳಿತಿದ್ದಾರೆ. ಭೀಷ್ಮ ಪಿತಾಮಹರು ಒಂದೊಂದು ಘಟನೆಗಳನ್ನು ನೆನಪಿಸುತ್ತಾ ಹೇಳ್ತಾ ಇದ್ದಾರೆ. ಸೊ ಎಷ್ಟೆಲ್ಲ ಕಷ್ಟವನ್ನು ಪಟ್ರಿ ನೀವು ಚಿಕ್ಕವರಿದ್ದಾಗಲೇ ನಿಮ್ಮ ತಂದೆಯನ್ನು ಕಳ್ಕೊಂಡ್ರಿ, ನಿಮ್ಮ ತಾಯಿ ವಿಧವೆ ತಾಯಿ ನಿಮ್ಮನ್ನು ಸಲಹಲು ಪಟ್ಟಿರುವಂಥ ಕಷ್ಟಗಳು, ಅದಾದಮೇಲೆ ಒಂದರ ನಂತರ ಒಂದು ನಿಮಗೆ ಸಿಕ್ಕಿರುವಂಥ ತೊಂದರೆಗಳು ಅಂದರೆ ಕಿರುಕುಳಗಳು ಎಲ್ಲವೂ ಕೂಡ ಶ್ರೀಕೃಷ್ಣ ನಿಮ್ಮ ಜೊತೆ ಇದ್ದಿದ್ರಿಂದನೇ ನೀವು ಎಲ್ಲವನ್ನ ಧೈರ್ಯದಿಂದ ಎದುರಿಸುವಂತಾಯಿತು ಅಂತ ಭೀಷ್ಮ ಪಿತಾಮಹರು ಹೀಗೆ ಹೇಳ್ತಾರೆ. ಅದಾದಮೇಲೆ ಸೊ ನೀವು ಈ ಶ್ರೀಕೃಷ್ಣನನ್ನು ನಿಮ್ಮ ಸ್ನೇಹಿತ ಅಥವಾ ನಿಮ್ಮ ಸೋದರ ಸಂಬಂಧಿ ಅಂತ ನೀವು ತಿಳಿದುಕೊಂಡ್ರೆ ಸೊ ನೀವು ಅವರನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿಲ್ಲ ಅಂತೇಳಿ ಅರ್ಥ. ಕೃಷ್ಣ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ವಿಷ್ಣು ದೇವೋತ್ತಮ ಪರಮ ಪುರುಷ ಅಂತ ಹೇಳಿ ಭೀಷ್ಮ ಪಿತಾಮಹರು ಪಾಂಡವರಿಗೆ ಅವರು ಬೋಧನೆಯನ್ನು ನೀಡ್ತಾರೆ. ಅದಾದಮೇಲೆ ಯುಧಿಷ್ಠಿರನಿಗೆ ಹೇಳುತ್ತಾರೆ, ಯುಧಿಷ್ಠಿರ ನೀನು ಚಿಂತಿಸುವ ಅವಶ್ಯಕತೆ ಇಲ್ಲ, ಸೊ ಧರ್ಮ ಯುದ್ಧದ ಅವಶ್ಯಕತೆ ಇದೆ. ಸೊ ಕೆಲವೊಂದು ಬಾರಿ ಧರ್ಮವನ್ನು ಸ್ಥಾಪಿಸಬೇಕಂತಿದ್ರೆ ಹಿಂಸೆಯ ಅವಶ್ಯಕತೆ ಕೂಡ ಇದೆ. ಆದ್ದರಿಂದ ನೀನು ಚಕ್ರವರ್ತಿ ಆಗಿರುವುದು ಉಚಿತವಾಗಿಯೇ ಇದೆ. ಸೊ ನಿನ್ನ ಆಡಳಿತದಲ್ಲಿ ಇಲ್ಲಿ ರಾಮರಾಜ್ಯವಾಗಲಿದೆ, ಆದ್ದರಿಂದ ನೀನು ಇದರ ಬಗ್ಗೆ ಚಿಂತಿಸುವ ಅವಶ್ಯಕತೆ ಇಲ್ಲ, ದುಃಖ ಪಡುವ ಅವಶ್ಯಕತೆ ಇಲ್ಲ. ಇದು ಕೃಷ್ಣನ ಇಚ್ಛೆ ಕೂಡ ಆಗಿತ್ತು ಧರ್ಮವನ್ನ ಸ್ಥಾಪಿಸುವಂತದ್ದು. ಅದಾದ್ಮೇಲೆ ಅರ್ಜುನ ನಂತರ ಭೀಷ್ಮ ಪಿತಾಮಹರು ಹೇಳುತ್ತಾರೆ, ಅರ್ಜುನ ಸೊ ನಿನ್ನ ಸಖನಾಗಿ ಕೃಷ್ಣ ನಿನ್ನ ಸಾರಥಿಯಾಗಿ ಸೊ ನಿನ್ನ ಜೊತೆ ಇದ್ದು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಎಲ್ಲಾ ರೀತಿಯಲ್ಲೂ ನಿನ್ನನ್ನು ರಕ್ಷಿಸಿದ, ನಿಮ್ಮೆಲ್ಲರನ್ನ ರಕ್ಷಿಸಿದ, ನಿಮಗೆ ವಿಜಯ ಕೂಡ ಶ್ರೀಕೃಷ್ಣನಿಂದನೇ ಲಭಿಸಿತು. ಅರ್ಜುನ ನೀನು ಕೃಷ್ಣನ ಹಿಂಭಾಗವನ್ನು ಮಾತ್ರ ನೋಡಬಲ್ಲವನಾಗಿದ್ದೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ, ಯಾಕೆಂದ್ರೆ ನಿನ್ನ ಸಾರಥಿಯಾಗಿದ್ದ ಅವನು. ಆದರೆ ನಾನು ಕೃಷ್ಣನ ಮುಖಕಮಲವನ್ನ ನೋಡಿದ್ದೇನೆ. ಸೊ ಹೇಗೆ ತನ್ನ ಭಕ್ತರನ್ನ ರಕ್ಷಿಸುವುದಕ್ಕೋಸ್ಕರ ಕೃಷ್ಣ ಹೂಡುತ್ತಿದ್ದ ತಂತ್ರಗಳು ಉಪಾಯಗಳು ಇವೆಲ್ಲವನ್ನ ಕಂಡು ನಾನು ಸಂತಸ ಪಟ್ಟಿದ್ದೇನೆ. ಕೃಷ್ಣನ ಭಕ್ತವತ್ಸಲ ರೂಪ ನನಗೆ ತುಂಬಾ ಒಂದು ಇಷ್ಟವಾಗಿದೆ, ಮತ್ತು ಕೃಷ್ಣನ ಅತ್ಯಾಕರ್ಷಕವಾದಂತಹ ಆ ಸಾರಥ್ಯ ರೂಪ ಮನಮೋಹಕವಾಗಿತ್ತು. ನಾನು ಬಿಡ್ತಾ ಇದ್ದಂತಹ ಬಾಣಗಳನ್ನ ಹೇಗೆ ಭಕ್ತ ತನಗೆ ಹೂವನ್ನ ಅರ್ಪಿಸಿದಾಗ ಸಂತೋಷದಿಂದ ಸ್ವೀಕರಿಸ್ತಾರೋ ಅದೇ ತರ ಕೃಷ್ಣ ನನ್ನ ಬಾಣಗಳನ್ನ ಕೂಡ ಸಂತೋಷದಿಂದ ಸ್ವೀಕರಿಸ್ತಾ ಇದ್ದಂತಹ ಆ ಸನ್ನಿವೇಶಗಳು ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಸೊ ಇಂಥ ಶ್ರೀಕೃಷ್ಣನನ್ನ ನಿಮ್ಮ ಜೊತೆ ನೀವು ಪಡೆದವರು, ನೀವೇ ಧನ್ಯರು ಅಂತ ಭೀಷ್ಮ ಪಿತಾಮಹರು ಹೀಗೆ ಹೇಳ್ತಾ ಕೃಷ್ಣನ ಬಗ್ಗೆ ಹೊಗಳ್ತಾ ಇರ್ತಾರೆ. ಅದಾದ್ಮೇಲೆ ಭೀಷ್ಮ ಪಿತಾಮಹರು ಹೀಗೆ ಹೇಳ್ತಾರೆ, ಶ್ರೀಮದ್ ಭಾಗವತಮಲ್ಲಿ ಈ ಶ್ಲೋಕ ಇದೆ, ಭೀಷ್ಮ ಪಿತಾಮಹರು ಹೇಗೆ ದೇಹವನ್ನ ತ್ಯಜಿಸಿದಕ್ಕಿಂತ ಮುಂಚೆ ಭೀಷ್ಮ ಸ್ಥಿತಿ ಅಂತೇಳಿ ಶ್ರೀಕೃಷ್ಣನ ಸ್ಥಿತಿಯನ್ನ ಮಾಡಿದ್ರು ಅಂತೇಳಿ.

ಭೀಷ್ಮ ಪಿತಾಮಹರು ಹೇಳುತ್ತಾರೆ, ಇದುವರೆಗೆ ನನ್ನ ಚಿಂತನೆ, ನನ್ನ ಭಾವನೆ, ನನ್ನ ಯೋಚನೆ ಎಲ್ಲವೂ ನಾನಾ ವಿಷಯಗಳಲ್ಲಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ನಾನಾ ವಿಷಯಗಳಲ್ಲಿ ಅದು ಮಗ್ನವಾಗಿತ್ತು. ಈಗ ಎಲ್ಲವೂ ಶ್ರೀಕೃಷ್ಣನಲ್ಲಿ ನೆಲೆಸಲಿ. ಶ್ರೀಕೃಷ್ಣ ದೇವೋತ್ತಮ ಪರಮಪುರುಷ, ತಾನೇ ಸೃಷ್ಟಿಸಿರುವಂತಹ ಈ ಜಗತ್ತಿನಲ್ಲಿ ಅವರು ಇಲ್ಲಿ ಅವತರಿಸುತ್ತಾರೆ ತನ್ನ ಭಕ್ತರಿಗೆ ಸಂತಸವನ್ನ ನೀಡಲು. ಅಂತಹ ಕೃಷ್ಣನಲ್ಲಿ ನನ್ನ ಮನಸ್ಸು ನಿಲ್ಲಲಿ. ನಾನು ಈ ದೇಹವನ್ನು ತ್ಯಜಿಸ್ತಾ ಇರುವಂತಹ ಸಂದರ್ಭದಲ್ಲಿ ಬೇರೆ ಯಾವ ವಿಷಯಗಳು ನನ್ನ ಮನಸ್ಸಿಗೆ ಬಾರದೇ ಇರಲಿ ಅನ್ನುವಂಥ ಒಂದು ಹೀಗೆ ಪ್ರಾರ್ಥನೆಯನ್ನ ಅವರು ಮಾಡ್ತಾ ಹೋಗ್ತಾರೆ. ಹೀಗೆ ಪ್ರಾರ್ಥನೆಯನ್ನ ಮಾಡ್ತಾ ಭೀಷ್ಮ ಪಿತಾಮಹರು ದೇಹವನ್ನು ತ್ಯಜಿಸುತ್ತಾರೆ. ಸೊ ವಾಟ್ ಅ ಗ್ಲೋರಿಯಸ್ ಡೆತ್ ಅಂತ ಹೇಳ್ತಾರೆ ಆಚಾರ್ಯರುಗಳು. ಎಂಥ ಒಂದು ಅದ್ಭುತವಾದಂತಹ ಸಾವು, ಸಾವೆಂದರೆ ಹೀಗಿರಬೇಕು. ಸ್ವತಃ ಭಗವಾನ್ ಶ್ರೀಕೃಷ್ಣ ತನ್ನ ಭಕ್ತನನ್ನು ನೋಡಲಿಕ್ಕೆ ಬಂದಿದ್ದಾರೆ. ಸಾವಿನ ಸಂದರ್ಭದಲ್ಲಿ ಶ್ರೀಕೃಷ್ಣನನ್ನು ನೋಡುತ್ತಾ ಕೃಷ್ಣನ ಸ್ಮರಣೆಯೊಂದಿಗೆ ದೇಹವನ್ನು ತ್ಯಜಿಸಿರುವಂಥ ಭೀಷ್ಮ ಪಿತಾಮಹರು ವೈಕುಂಠ ಪ್ರಾಪ್ತಿಯನ್ನು ಮಾಡಿಕೊಂಡರು. ಸೊ ಹೀಗೆ ಅಂತ್ಯ ಕಾಲದಲ್ಲಿ ಯಾರು ನನ್ನನ್ನು ಸ್ಮರಿಸುತ್ತಾರೋ ಅವರು ನನ್ನಲ್ಲಿಗೆ ಬರುತ್ತಾರೆ, ಸಂದೇಹವೇ ಇಲ್ಲ ಅಂತ ಶ್ರೀಕೃಷ್ಣ ಆ ಭರವಸೆಯನ್ನು ಕೊಡುತ್ತಾರೆ. ಸೊ ಆದ್ದರಿಂದ ನಾವು ಯಾವ ಥರ ಸ್ಮರಣೆಯನ್ನು ಮಾಡ್ತೀವೋ ಸಾವಿನ ಸಮಯದಲ್ಲಿ ಅದೇ ಥರ ನಾವು ಮುಂದಿನ ಜನ್ಮವನ್ನು ನಾವು ಪಡೆಯುತ್ತೇವೆ, ಅಥವಾ ಭಗವಂತನ ಸ್ಮರಣೆಯನ್ನು ಮಾಡಿದರೆ ಆಧ್ಯಾತ್ಮಿಕ ಲೋಕವನ್ನು ನಾವು ಸೇರುತ್ತೇವೆ.

0: ಭಾವಿತಃ. ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿಯೂ ಪಡೆಯುವನು. ಸೊ ಯಾವ ಸ್ಮರಣೆಯೊಂದಿಗೆ, ಯಾವ ಭಾವದೊಂದಿಗೆ ನಾವು ಈ ದೇಹವನ್ನು ತ್ಯಜಿಸ್ತೇವೋ ಅದೇ ಥರದ ದೇಹವನ್ನು ನಾವು ಖಂಡಿತವಾಗಲೂ ಪಡೆಯುತ್ತೇವೆ. ಭರತ ಮಹಾರಾಜ ಇದಕ್ಕೊಬ್ಬ ಉತ್ತಮ ಉದಾಹರಣೆ. ಭರತ ಮಹಾರಾಜ ವಿಷ್ಣುವಿನ ಶ್ರೇಷ್ಠ ಭಕ್ತನಾಗಿರುತ್ತಾನೆ. ಭಕ್ತಿಯಲ್ಲಿ 9 ವಿಧ ಅದು ಶ್ರದ್ಧಾ, ಸಾಧು, ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಸೊ 9 ಹಂತಗಳಲ್ಲಿ 8ನೇ ಹಂತದವರೆಗೆ ಭರತ ಮಹಾರಾಜ ತಲುಪಿದ್ದ ಭಾವ. ಇನ್ನು ಒಂದೇ ಹಂತ ಬಾಕಿ ಇತ್ತು, ಭಗವಂತನ ಅಲ್ಲಿಗೆ ಅವನು ಮರಳಿ ಹೋಗುವುದಕ್ಕೆ, ಭಗವಂತನ ಪ್ರಾಪ್ತಿಯನ್ನ ಮಾಡಿಕೊಳ್ಳೋದಕ್ಕೆ. ಭರತ ಮಹಾರಾಜನಿಗೆ ಏನನ್ಸುತ್ತೆ, ನಾನು ಈ ಸಂಸಾರದಲ್ಲಿ ಇದ್ದುಕೊಂಡು ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವಾಗುವುದಿಲ್ಲ ಈ ಅಧಿಕಾರದಲ್ಲಿ ಇದ್ದುಕೊಂಡು. ಆದ್ರಿಂದ ಅವನು ತನ್ನ ಅಧಿಕಾರವನ್ನ ತನ್ನ ಮಗನಿಗೆ ವಹಿಸಿಕೊಟ್ಟು ತನ್ನ ಮನೆ, ಮಠ, ಸಂಸಾರ ಎಲ್ಲವನ್ನ ಬಿಟ್ಟು ಅವನು ಕಾಡಿಗೆ ಬರುತ್ತಾನೆ. ಕಾಡಿಗೆ ಬಂದು ನಾನು ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಳುತ್ತೇನೆ ಅನ್ನುವಂತಹ ಉದ್ದೇಶದಿಂದ ಹೀಗೆ ಭರತ ಮಹಾರಾಜ ತನ್ನ ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿದ್ದಾಗ ಒಂದು ದಿನ ಒಂದು ಗರ್ಭಿಣಿ ಜಿಂಕೆಯೊಂದು ಓಡೋಡಿ ಬಂದು ಅದನ್ನ ಯಾವುದೋ ಒಂದು ಕ್ರೂರ ಮೃಗ ಅಟ್ಟಿಸಿಕೊಂಡು ಬರ್ತಾ ಇತ್ತು ಅಂತೇಳಿ ಓಡೋಡಿ ಬಂದು ಅದು ಅಲ್ಲೇ ಪುಟ್ಟ ಜಿಂಕೆ ಮರಿಯನ್ನ ಹಿಡಿದು ಸಾವನ್ನಪ್ಪುತ್ತೆ. ಆ ಪುಟ್ಟ ಜಿಂಕೆ ಮರಿಯನ್ನ ನೋಡಿರುವಂತಹ ಭರತ ಮಹಾರಾಜನಿಗೆ ಕನಿಕರ ಉಂಟಾಗಿ ಈ ಪುಟ್ಟ ಜಿಂಕೆ ಮರಿ ತನ್ನ ತಾಯಿಯನ್ನ ಕಳೆದುಕೊಂಡಿದೆ, ಇದನ್ನ ಸಾಕುವಂತ ಜವಾಬ್ದಾರಿ ನನ್ನ ಮೇಲಿದೆ ಅಂತೇಳಿ ಆ ಜಿಂಕೆಯ ಲಾಲನೆ ಪಾಲನೆಯಲ್ಲಿ ತೊಡಗಿಕೊಳ್ಳುತ್ತಾರೆ. ಹೋಮ ಮಾಡೋದಕ್ಕಿಂತ ಕುಳಿತಾಗ ಜಿಂಕೆ ಮರಿ ಪಕ್ಕದಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಸೊ ಜಿಂಕೆಗೆ ಅಂದ್ರೆ ಜಿಂಕೆ ಜೊತೆ ಯಾರು ಕಾಲ ಕಳೆಯೋದಕ್ಕೆ ಯಾರಿಲ್ಲ ಅಂತೇಳಿ ಮಾಡ್ತಾ ಇರುವಂತ ಹೋಮವನ್ನ ಬಿಟ್ಟು ಜಿಂಕೆಯ ಜೊತೆ ಆಟವಾಡಲು ಅವರು ಕುಳಿತುಕೊಳ್ತಾರೆ. ಸೊ ಹೀಗೆ ಜಿಂಕೆಯನ್ನ ಜಿಂಕೆಗೆ ತಿನ್ನಿಸುವುದು, ಉಣಿಸುವುದು, ಅದರ ಜೊತೆ ಆಟವಾಡುವಂಥದ್ದು, ಅದರ ಜೊತೆ ಮಲಗುವಂಥದ್ದು, ಹೀಗೆ ಕಾಲಹರಣವನ್ನ ಮಾಡ್ತಾ ಇದ್ದ ಭರತ ಮಹಾರಾಜ. ತಾನು ಕಾಡಿಗೆ ಬಂದ ಉದ್ದೇಶವನ್ನೇ ಮರೆತು ಬಿಟ್ಟ, ಜಿಂಕೆಯ ಜೊತೆ ಅನಾವಶ್ಯಕವಾದ ಬಂಧನವನ್ನ ಏರ್ಪಡಿಸಿಕೊಂಡ. ಸೊ ಈ ಜಿಂಕೆಯ ಜೊತೆ ಅನಾವಶ್ಯಕವಾದ ಬಂಧನವನ್ನ ಏರ್ಪಡಿಸಿಕೊಳ್ಳುವುದಂತ ಇದ್ರೆ ಭರತ ಮಹಾರಾಜ ಎಲ್ಲವನ್ನ ಬಿಟ್ಟು, ಮನೆ ಮಠವನ್ನ ಬಿಟ್ಟು ಯಾಕಾದ್ರೂ ಬರಬೇಕಾಗಿತ್ತು ಅಲ್ವಾ? ಜಿಂಕೆ ಮರಿ ತನ್ನಿಂತಾನೆ ಬೆಳೀತಾ ಇತ್ತು ಕಾಡಿನಲ್ಲಿ, ಅದಕ್ಕೆ ಯಾರ ಅವಶ್ಯಕತೆ, ಮನುಷ್ಯರ ಅವಶ್ಯಕತೆ ಇರಲಿಲ್ಲ. ಆದ್ರೆ ಸಣ್ಣ ಒಂದು ಡಿವಿಯೇಷನ್ ಇಂದಾಗಿ ಭರತ ಮಹಾರಾಜ ತನ್ನ ಗುರಿಯನ್ನೇ ಅವನು ಮರೆತು ಬಿಟ್ಟ. ಹೀಗೆ ಜಿಂಕೆಯ ಜೊತೆ ಅವನು ಪ್ರತಿದಿನ ಮಲಗ್ತಾ ಇದ್ದ. ಜಿಂಕೆ ಒಂದು ದಿನ ಬೆಳಿಗ್ಗೆ ಇದ್ದಾಗ ಜಿಂಕೆ ಕಣ್ಮರೆಯಾಗಿದೆ. ಎಲ್ಲಿ ಹೋಯ್ತು ಜಿಂಕೆ ಅಂತ ಅವನಿಗೆ ಚಿಂತೆ ಆಗುತ್ತೆ. ಹೀಗೆ ಜಿಂಕೆಯನ್ನ ಹುಡುಕ್ತಾ ಅವನು ಹೋಗ್ತಾ ಇದ್ದಾನೆ. ಹೀಗೆ ಹೋಗ್ತಾ ಇರುವಾಗ ಅವನು ಅಲ್ಲೊಂದು ಕಣಿವೆಗೆ ಬಿದ್ದು ಇನ್ನೇನು ಸಾವನ್ನಪ್ಪಬೇಕು, ಕೊನೆಯುಸಿರೆಳೆಯಬೇಕು ಅನ್ನುವಷ್ಟರಲ್ಲಿ ದುರಾದೃಷ್ಟವಶಾತ್ ಜಿಂಕೆ ಮರಿ ಅವನ ಕಣ್ಣು ಮುಂದೆ ಬಂದು ನಿಲ್ಲುತ್ತೆ. ಸೊ ಜಿಂಕೆಯ ಸ್ಮರಣೆಯೊಂದಿಗೆ ಜಿಂಕೆಯನ್ನ ನೋಡಿಕೊಂಡು ದೇಹವನ್ನು ತ್ಯಜಿಸಿರುವಂತಹ ಭರತ ಮಹಾರಾಜ ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟುತ್ತಾನೆ. ಒಂದು ಬಾರಿ ಮನುಷ್ಯ ಜನ್ಮ ಪಡೆದರೆ ಮತ್ತೆ ಮನುಷ್ಯ ಜನ್ಮವೇ ಸಿಗುತ್ತೆ ಅನ್ನುವಂಥದ್ದು ನಿಜವಲ್ಲ. ನಮ್ಮ ಶಾಸ್ತ್ರ ಅದಕ್ಕೆ ಸಮ್ಮತಿಸುವುದಿಲ್ಲ. ನಮ್ಮ ಶಾಸ್ತ್ರ ಹೇಳುತ್ತೆ, ಯಾವ ಸ್ಮರಣೆಯೊಂದಿಗೆ ನೀನು ದೇಹವನ್ನು ತ್ಯಜಿಸ್ತೀಯೋ ಅದೇ ತರದ ದೇಹವನ್ನ ನೀನು ಪಡೆಯುತ್ತೀಯ ಅಂತೇಳಿ. ಭರತ ಮಹಾರಾಜ ಜಿಂಕೆಯಾಗಿ ಹುಟ್ಟಿದ. ಆ ಜಿಂಕೆಯಾಗಿ ಅವನು ಹುಟ್ಟಿದಾಗ ದೇವರ ಕೃಪೆಯಿಂದ ಅವನಿಗೆ ಮತ್ತೆ ತಾನು ಭಕ್ತನಾಗಿದ್ದ ಹಿಂದಿನ ಜನ್ಮದಲ್ಲಿ ಅನ್ನುವಂತ ಸ್ಮರಣೆ ಬರುತ್ತೆ. ಮತ್ತೆ ಭರತ ಮಹಾರಾಜ ಹೇಗೆ ಅವನು ಅಂದ್ರೆ ಆ ಜಿಂಕೆ ಭರತ ಮಹಾರಾಜ ಜಿಂಕೆಯಾಗಿದ್ದಾಗ ಆ ಜಿಂಕೆ ಹೇಗೆ ಅದಕ್ಕೆ ಸ್ಮರಣೆ ಬಂದು ಅದು ಭಕ್ತರ ಸಂಘದಲ್ಲಿ ಕಾಲ ಕಳೆದು ಮತ್ತೆ ಜಡಭರತನಾಗಿ ಹುಟ್ಟಿ ಭಕ್ತಿಯನ್ನ ಮುಂದುವರಿಸಿ ಭಗವದ್ಧಾಮವನ್ನ ಪ್ರಾಪ್ತಿ ಮಾಡಿಕೊಂಡ. ಸೊ ಇಲ್ಲಿ ಯಾವ ಸ್ಮರಣೆಯೊಂದಿಗೆ ದೇಹವನ್ನ ತ್ಯಜಿಸ್ತೀವೋ ಅದೇ ತರದ ದೇಹವನ್ನ ನಾವು ಮುಂದಿನ ಜನ್ಮದಲ್ಲಿ ಪಡೆಯುತ್ತೇವೆ. ಆದ್ರಿಂದ ಸೊ ನಾವು ಯಾವ ಸ್ಮರಣೆಯನ್ನ ಮಾಡಬೇಕು ಅಂತ ಆಯ್ಕೆ ಮಾಡುವಂಥದ್ದು ನಮ್ಮ ಕೈಯಲ್ಲಿ ಇದೆ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 9:00 ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ನಮಗಾಗಿ ಕಾನೂನು ಕಾರ್ಯಕ್ರಮ, 12:30 to 1:00 ಅಡುಗೆ ಅರಮನೆ ಮಹಿಳಾ ವೇದಿಕೆಯಲ್ಲಿ, 1:30 to 2:00 ಆರೋಗ್ಯಧನ ಸಂಪದ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೆಎಲ್ಇ ಚಿತ್ರಮಾಲಾ, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ ಸ್ನೇಹಿತರೆ, ಕೇಳಿ ವೇಣುಧ್ವನಿಯ ನಿಮಗಾಗಿ ಕಾನೂನು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಇಂದಿನ ವಿಷಯ ಮಹಿಳೆಯರ ಹಕ್ಕುಗಳು ಮತ್ತು ಕಾನೂನು. ಮಹಿಳೆಯರಿಗಾಗಿ ಯಾವೆಲ್ಲ ಕಾನೂನುಗಳಿವೆ, ಹಾಗೇನೆ ಮಹಿಳೆಯರಿಗಾಗಿ ಇರುವಂತಹ ಹಕ್ಕುಗಳಾವುವು, ಮಹಿಳೆಯರಿಗಾಗಿ ಇರುವಂತಹ ಕಾನೂನುಗಳ ಬಗ್ಗೆ ನಾವು ಮಹಿಳೆಯರು ಅರಿತುಕೊಂಡರೆ ಮಹಿಳೆ

ನಮಸ್ಕಾರ, ನಾನು ಡಾಕ್ಟರ್ ಬಸವರಾಜ್ ಆರ್ ತುಬಾಕಿ, ಪ್ರಾಧ್ಯಾಪಕ, ಪ್ರೊಫೆಸರ್ ಮತ್ತು ಮುಖ್ಯಸ್ಥ ಕಾಯಿ ಚಿಕಿತ್ಸೆ ವಿಭಾಗ ಕೇಲಿ BMK ಆಯುರ್ವೇದ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಶಾಪುರ್ ಬೆಳಗಾವಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಇವತ್ತಿನ ಒಂದು ಚರ್ಚೆಯ ವಿಷಯ ಸಂಧಿವಾತ ಮತ್ತು ಆಯುರ್ವೇದ ಚಿಕಿತ್ಸೆ. ಇದು ಸಂಧಿವಾತ ಅಂದರೆ ಏನಂದರೆ ಎಲ್ಲರಿಗೂ ಇದು ಸಾಮಾನ್ಯವಾಗಿ ಜನರಲ್ಲಿ ಉಪಯೋಗ ಮಾಡುವಂಥ ಒಂದು ಶಬ್ದ.

ಸಂಧಿವಾತದಲ್ಲಿ ಯಾವ್ಯಾವ ಕಾರಣಕ್ಕೆ ಬರ್ತದೆ ಅಂತಂದ್ರೆ, ಒಂದು ನಾವು ವಯಸ್ಸಾದ ತಕ್ಷಣ 50 ವರ್ಷ ಆದ ತಕ್ಷಣ ನಮ್ಗೆ ಗೊತ್ತಿದೆ. ಸೊ ಗಂಡ್ಮಕ್ಳಾಗ್ಬೋದು ಹೆಣ್ಮಕ್ಳಾಗ್ಬೋದು, ಹೆಣ್ಮಕ್ಳಲ್ಲಿ ಅದು ನಮ್ಮ ಮೆನೋಪಾಸ್ ಆದ್ಮೇಲೆ ಅದು ನಮ್ಮದು ಹಾರ್ಮೋನಲ್ ಒಂದು ವ್ಯತಿರೇಕ ಆಗಿ ಅದು ಸ್ವಲ್ಪ ಜಾಸ್ತಿ ಆಗ್ತದೆ. ಮತ್ತು ಗಂಡ್ಮಕ್ಳು ಸಹ 50 ವರ್ಷ ಆದ್ಮೇಲೆ ಸೊ ಬರುವಂತಹ ಸಾಮಾನ್ಯವಾದ ಕಾಯಿಲೆ ಅದು ಒಂದು. ಮತ್ತು ಬೇರೆ ಕಾರಣಕ್ಕೆ ಅಂದರೆ ನಮ್ಮದು ಏನಾದರೂ ಒಂದು ಪೆಟ್ಟು ಬಿದ್ದಿದ್ದು, ಜಾಯಿಂಟ್ ಇಂಜುರಿ ಅಥವಾ ಏನಾದರೂ ಆಗಿತ್ತಂದ್ರೆ ಅದರಿಂದನೂ ಸ್ವಲ್ಪ ಸಂಧಿವಾತ ಬರುವ ಚಾನ್ಸಸ್ ಜಾಸ್ತಿ ಅಥವಾ ಬೇಗ ಬರುವ ಚಾನ್ಸ್ ಜಾಸ್ತಿ. ಮೂರನೇದೇನ ಅಂತಂದ್ರೆ ಒಂದು ಬೊಜ್ಜುತನ, ಒಬೆಸಿಟಿ. ಸೊ ಬೊಜ್ಜುತನದಿಂದನೂ ಸುದಾ ನಮ್ಮದು ಮೊಣಕಾಲಲ್ಲಿ ಅದು ನೋವು ಅಥವಾ ಪಾದದಲ್ಲಿ ನೋವು ಅಥವಾ ನಮ್ಮದು ಒಂದು ಚಪ್ಪಲಿ ನೋವು ಬರುವಂತಹ ಚಾನ್ಸ್ ಜಾಸ್ತಿ. ಈ ಸಂಧಿವಾತ ಕಾಯಿಲೆ ಜಾಸ್ತಿ ಬರುವುದಂದ್ರೆ ಯಾವ ನಮ್ಮ ಸಂಧಿಯಲ್ಲಿ ನಾವು ಜಾಸ್ತಿ ಉಪಯೋಗ ಮಾಡ್ತಿಲ್ಲ ಅಂದ್ರೆ ನಮ್ದು ಮೊಣಕಾಲು ಅಥವಾ ನಮ್ದು ಚಪ್ಪೆ ಅಥವಾ ಪಾದ, ಇದರಲ್ಲಿ ಜಾಸ್ತಿ ಬರುವಂತ ಒಂದು ಕಾಯಿಲೆ ಇದು. ಇಷ್ಟು ಬಿಟ್ಟು ಬೇರೆಯಲ್ಲಿ ಕೈಯಲ್ಲಿ ಸುದಾ ಮೊಣಕೈಯಲ್ಲಿ ಸುದಾ ಬರುವಂತ ಚಾನ್ಸ್ ಇದೆ ಇರುತ್ತೆ. ಸೊ ಅದು ಒಂದು ಸಂಧಿವಾತ. ಅಥವಾ ಬೇರೆ ಬೇರೆ ಕಾಯಿಲೆಯಲ್ಲಿ, ಸೊ ಬೇರೆ ಕಾಯಿಲೆಯಲ್ಲಿ ಜಾಯಿಂಟ್ಸ್ ಅಲ್ಲಿ ಒಂದು ಸುಮಾರು ಒಂದು ಬೇರೆ ಬೇರೆ ಡಿಫ್ರೆಂಟ್ ಕಾಯಿಲೆ ಬರ್ತದೆ. ಸೊ ಲೈಕ್ ಅಂದ್ರೆ ನಮ್ದು ಆಮವಾತ ಅನ್ಬೋದು, ರುಮ್ಟಾರ್ ಹತ್ರ ಅನ್ಬೋದು, ಅಥವಾ ಗೌಟಿ ಅಥ್ರೈಟಿಸ್ ಅನ್ಬೋದು, ಅಥವಾ ಬೇರೆ ಬೇರೆ ಕಾರಣಕ್ಕೆ. ಸೊ ಸುದಾ ಅವ ಕಾರಣದಿಂದ ಕಾಯಿಲೆಯಿಂದ ಸಂಧಿವಾತ ಸುದಾ ಅಲ್ಲಿ ಬರುವಂತ ಚಾನ್ಸ್ ಜಾಸ್ತಿ. ಇದು ಒಂದು ಸಂಧಿವಾತ ಒಂದು ಕಾಯಿಲೆಯ ಒಂದು ಲಕ್ಷಣ ಮತ್ತು ಬರುವಂತ ಕಾರಣಗಳು. ಇದಕ್ಕೆ ಮುಖ್ಯವಾಗಿ ಉಪಾಯ ಏನಪ್ಪ ಅಂದ್ರೆ, ಸೊ ನಮ್ದು ಕೇಲಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಇದಕ್ಕೆ ತುಂಬಾ ಒಂದು ಒಳ್ಳೆ ಚಿಕಿತ್ಸೆ ನಡೀತಾ ಇದೆ ಮತ್ತು ಸುಮಾರು ಪೇಷಂಟ್ಸ್ ಇದ್ರ ಸದುಪಯೋಗ ತಗೋತಾ ಇದ್ದಾರೆ, ತುಂಬಾ ಲಾಭ ಆಗ್ತಾ ಇದೆ. ಇಲ್ಲಿ ಒಳ್ಳೇದೇನಂತಂದ್ರೆ ಒಂದು ಒಬೆಸಿಟಿ ಅಥವಾ ಬೊಜ್ಜುತನ ಇದ್ರೆ ನಮ್ದು ತೂಕ ಕಡಿಮೆ ಮಾಡೋದು ಇಂಪಾರ್ಟೆಂಟ್. ಯಾರದೇ ಇರಲಿ, ಗಂಡ್ಮಕ್ಳಿರಲಿ ಹೆಣ್ಮಕ್ಳಿರಲಿ, ಅದು ನಮ್ದು ತೂಕ ಕಡಿಮೆ ಮಾಡುವಂತ ಸುಮಾರು ವಿಧಾನ ಇದೆ. ಅದಕ್ಕೆ ನಮ್ಮ ಆ ವಿಧಾನ ಅಂತಂದ್ರೆ ಒಂದು ವ್ಯಾಯಾಮ ಆಗ್ಬೋದು ಅಥವಾ ಮತ್ತು ನಮ್ದು ಊಟದ ಶೈಲಿ ಆಗ್ಬೋದು ಅಥವಾ ನಮ್ದು ಜೀವನ ಶೈಲಿ ಆಗ್ಬೋದು, ಇದರಲ್ಲಿ ವ್ಯತ್ಯಾಸ ಮಾಡೋದ್ರಿಂದ ಸ್ಲೋಲಿ ಸ್ಲೋಲಿ ನಮ್ಮ ತೂಕ ಕಡಿಮೆ ಮಾಡೋದು ನಂಬರ್ ಒನ್. ನಂಬರ್ ಟು ಅಂತಂದ್ರೆ ಸ್ಲೋಲಿ ವ್ಯಾಯಾಮ. ಈಗ ತುಂಬಾ ನೋವು ಇದ್ರೆ ಅವಾಗ ರೆಸ್ಟ್ ಹೋಗ್ಬೇಕು, ಮತ್ತು ರೆಸ್ಟ್ ಅದರಲ್ಲಿ ತುಂಬ ನಾವು ಏನಾದರೂ ಮಾಡೋಕೆ ಹೋಗ್ಬಿಟ್ರೆ ಬಾವು ಜಾಸ್ತಿ ಆಗ್ತದೆ. ತುಂಬ ನೋವಿದ್ದಾಗ ರೆಸ್ಟ್ ಹೋಗ್ಬೇಕು. ಸ್ಲೋಲಿ ಸ್ಲೋಲಿ ಅದೇನಾಗ್ತದಂದ್ರೆ ಅದು ನಾವು ಸ್ಮಾಲ್ ವ್ಯಾಯಾಮ್ಸ್ ಅಂದರೆ ಸಣ್ಣ ಸಣ್ಣ ವ್ಯಾಯಾಮ, ವಾಕಿಂಗು ಅಥವಾ ನಮ್ಮದು ಎಷ್ಟು ಅನುಕೂಲ ಆಗ್ತದೆ ಅಂಥವೆಲ್ಲ ಸ್ವಲ್ಪ ಸ್ವಿಮ್ಮಿಂಗು ಅಥವಾ ಬೇರೆ ಬೇರೆ ಒಂದು ಏನು ಸ್ಲೋಲಿ ಸ್ಲೋಲಿ ವ್ಯಾಯಾಮ ಮಾಡೋದ್ರಿಂದ ಏನಾಗ್ತದೆ, ಅದು ನಮ್ಮದು ಆ ಜಾಯಿಂಟ್ಸಲ್ಲಿ ಏನು ಸ್ನಾಯುಗಳ ಒಂದು ವೀಕ್ನೆಸ್ ಇರ್ತದೆ ಅದು ಕಡಿಮೆ ಆಗ್ತದೆ ಮತ್ತು ನಮ್ಮದು ನೋವು ಕಡಿಮೆ ಆಗ್ತಾ ಹೋಗ್ತದೆ. ಅದು ಏನಾಗ್ತದೆ ಸಂಧಿವಾತದಲ್ಲಿ ಅದನ್ನು ಜಾಯಿಂಟ್ಸ್ ಅಲ್ಲಿರುವಂತಹ ಒಂದು ಕಾರ್ಟಿಲೇಜು ಮತ್ತು ಒಳಗಡೆ ಒಂದು ಸ್ನಾಯುಗಳಿಗೆ ಅಲ್ಲಿ ಬಾವು ಬಂದು ಬರುವಂತದ್ದು. ಅದಕ್ಕೆ ನಮ್ದು ಸ್ಲೋಲಿ ವ್ಯಾಯಾಮ ಮಾಡೋದ್ರಿಂದ ಶಕ್ತಿ ಬರ್ತದೆ. ಅದು ಮೀರಿ ಕಡಿಮೆ ಆಗದೆ ಇದ್ರೆ ನಮ್ಮ ಆಯುರ್ವೇದದಲ್ಲಿ ಸುಮಾರು ಒಂದು ಔಷಧಿ ಇದೆ, ಅದು ತುಂಬಾ ಒಂದು ಸೇಫ್ ಆಗಿ ಮತ್ತು ಎಫೆಕ್ಟ್ ಆಗಿ ನಾವು ಯೋಗರಾಜ ಗುಗ್ಗಳು ಆಗ್ಬೋದು, ರಾಸನಾ ಗುಗ್ಗಳು, ಸುಮಾರು ತರದ ಔಷಧಿ ಇದೆ. ಸೊ ಅದರಿಂದ ಸುದಾ ಅದು ಒಳ್ಳೆಯ ರಿಸಲ್ಟ್ ಬರ್ತದೆ. ಮತ್ತು ಅದಕ್ಕಿಂತ ಹೈ ಗ್ರೇಡ್ ಇದ್ದಾಗ ನಮ್ದು ಇಲ್ಲೊಂದು ಪಂಚಕರ್ಮ ವಿಧಾನ ಇದೆ. ಸೊ ಪಂಚಕರ್ಮ ವಿಧಾನ ಅಂತಂದ್ರೆ ಬೇರೆ ಬೇರೆ ವಿಧಾನ ಇದೆ. ಸೊ ನಮ್ದು ಅಭ್ಯಂಗ ಅಂತ ಆಗ್ಬೋದು ಮತ್ತು ನಮ್ಮ ಜಾಣು ಬಸ್ತಿ ಅಂತ ಆಗ್ಬೋದು ಅಥವಾ ನಮ್ದು ಪಂಚಕರ್ಮ ಅಂತ ಆಗ್ಬೋದು ಅಥವಾ ಒಂದು ಉಪನ ಆಗ್ಬೋದು ಮತ್ತು ಸ್ವೇದ ಅಂತ ಆಗ್ಬೋದು, ಸ್ಥಾನಿಕ ಸ್ವೇದ, ನಾಡಿ ಸ್ವೇದ ಆಗ್ಬೋದು, ಆರ್ ಅದರ್ವೈಸ್ ನಮ್ದು ಪತ್ರಪಿಂಡ ಸ್ವೇದ ಆಗ್ಬೋದು. ಹೀಗೆ ಸುಮಾರು ಒಂದು ಪಂಚಕರ್ಮ ವಿಧಾನವಿದೆ. ಸೊ ಆ ವಿಧಾನಗಳಿಂದ ಖಂಡಿತ ಇದು ಸೀರಿಯಸ್ ಇರುವಂತಹ ಒಂದು ಸಂಧಿವಾತ ಕಾಯಿಲೆಯಲ್ಲಿ ಒಂದು ಒಳ್ಳೆಯ ಗುಣ ಮತ್ತು ರಿಸಲ್ಟ್ ಇದೆ. ಇದನ್ನು ನಾವು ಕೇಳಿ ಆಯುರ್ವೇದಿಕ್ ಆಸ್ಪತ್ರೆ ಶಾಪುರಲ್ಲಿ ನಾವು ಸುಮಾರು ಟ್ರೀಟ್ಮೆಂಟನ್ನು ಇದರಲ್ಲಿ ನಾವು ಒಂದು ವಿಧಾನವಾದ ಒಂದು ಚಿಕಿತ್ಸಾವನ್ನು ಮಾಡಿದ್ದೀವಿ. ಇದರಿಂದ ತುಂಬ ಪೇಷಂಟ್ಸ್ಗಳಿಗೆ ಲಾಭ ಆಗ್ತಾ ಇದೆ ಮತ್ತು ತುಂಬ ಒಂದು ತುಂಬ ಸೀರಿಯಸ್ ಕಾಯಿಲೆ ಇದ್ದು ಸುದಾ ಇವನ್ ಸೊ ಲೈಕ್ ಎಲ್ಲೆಲ್ಲಿ ಆಪರೇಷನ್ಸ್ ಇಂಡಿಕೇಟ್ ಮಾಡಿದ್ದಾರೆ ಅಂಥ ಕಾಯಿಲೆ ಅವಸ್ಥೆಯಲ್ಲಿ ಸುದಾ ನಾವು ಬೇರೆ ಬೇರೆ ಚಿಕಿತ್ಸೆ ಮಾಡೋದ್ರಿಂದ ಅದು ಪೇಷಂಟ್ಗಳಿಗೆ ಖಂಡಿತ ಗುಣ ಆಗಿದೆ. ಮತ್ತು ಇದು ಸ್ಪೆಷಲ್ ಏನಂತಂದ್ರೆ ಇದು ವಯಸ್ಸಾಗಿ ಬರುವಂಥ ಕಾಯಿಲೆ. ಅಲ್ಲಿ ಸುಮಾರು ವಯಸ್ಸಾದ ಕಾಯಿಲೆಯಲ್ಲಿ ಪೇಷಂಟ್ಗಳಿಗೆ ಅದು ಸ್ಟ್ರಾಂಗ್ ಔಷಧಿ ಆಗ್ಬೋದು ಅಥವಾ ಸರ್ಜರಿ ಆಗ್ಬೋದು, ಅದು ಅವ್ರಿಗೆ ತಡ್ಕೊಳಕ್ಕೆ ಶಕ್ತಿ ಇರಲ್ಲ. ಸೊ ಅಂತ ಒಂದು ಕಂಡೀಷನಲ್ಲಿ ನಮ್ಮ ಆಯುರ್ವೇದ ಔಷಧಿಗಳು ತುಂಬಾ ಸೇಫ್ ಆಗಿರ್ತದೆ ಮತ್ತು ತುಂಬಾ ಎಫೆಕ್ಟಿವ್ ಒಂದು ಒಂದು ಒಳ್ಳೆಯ ಒಂದು ಒಂದು ಫಲಿತಾಂಶ ಕೊಡ್ತದೆ ಮತ್ತು ಇದು ಲಾಂಗ್ ಟರ್ಮ್ ತಗೊಳ್ಳಿಕ್ಕೆ ಸೊ ಏನು ತೊಂದರೆ ಇಲ್ಲ. ಅದರಿಂದ ನಮಗೆ ತುಂಬಾ ಒಂದು ಲಾಭ ಆಗ್ತದೆ ಮತ್ತು ಈ ಔಷಧಿಯಿಂದ ಮತ್ತು ಬೇರೆ ಬೇರೆ ಅವ್ರಿಗೆ ಅನುಪಸ್ಥಿತ ಇರುವಂತಹ ಕಾಯಿಲೆಗಳು ಸಹ ಗುಣ ಆಗ್ತದೆ. ಸೊ ಹೀಗೆ ಸಂಧಿವಾತವನ್ನು ಒಂದು ಚಿಕಿತ್ಸೆಗೋಸ್ಕರ ನಮ್ಮ ಕೇಲಿಯಾದ ಆಸ್ಪತ್ರೆ ಶಾಪುರ ಬೆಳಗಾವಿಗೆ ನೀವು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ತಗೋಬಹುದು. ಧನ್ಯವಾದ.

0: ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಪ್ರಸ್ತುತಿ.
1: ಕೇಳಿ ಕ್ಯಾನ್ಸರ್ ಹಾಸ್ಪಿಟಲ್ ನೆಹರು ನಗರ ಬೇಗ.
2: ಕ್ಯಾನ್ಸರ್ ಕೋಣತ್ಯಾಹಿ ಪ್ರಕಾರ

0: असो अत्याधुनिक उपचार एकाच छताखाली भेटते.
1: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल
0: केलीज डॉक्टर प्रभाकर कोरे हॉस्पिटल आणि MRC पाठीमागे नेहरू नगर बेळगाव येथे
1: तुमच्या आरोग्यासाठी नवीन आशेचा किरण केली कॅन्सर हॉस्पिटल
0: मिळणाऱ्या सुविधा हायली स्किल्ड डॉक्टर्स टीम केमोथेरपी हेमटो ऑन्कॉलॉजी बोन मॅरो ट्रान्सप्लांट
1: रोबोटिक सर्जरी पीडियाट्रिक ऑन्कॉलॉजी ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार.
0: आमचा पत्ता केलीज डॉक्टर प्रभाकर कोरे हॉस्पिटल आणि MRC पाठीमागे केली कॅन्सर हॉस्पिटल नेहरू नगर बेळगाव येथे.
1: फोन नंबर 08312552500 आणि 247377.
0: मोबाईल नंबर 6360712326 किंवा टोल फ्री नंबर 1099.
1: आजच भेट द्या केली कॅन्सर हॉस्पिटल बेळगाव येथे.
2: KLE Pharmacy College ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯ ಉಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ. ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್. ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ. ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಮಧುರ ಮುಂಜಾನೆ ಆನ್ ವೇಣುಧ್ವನಿ 90.4 FM. ಇದು ಕೇಳಿ ಕನಸು, ನಾನು ನಿಮ್ಮ ರೇಡಿಯೋ ಗೆಳತಿ ಶ್ರುತಿ. ಇವತ್ತು ಮತ್ತೆ ಮಧುರವಾದ ಹಾಡುಗಳ ಜೊತೆ, ಮಧುರವಾದ ವಿಷಯಗಳ ಜೊತೆ ನಾನಿವತ್ತು ಬಂದಿದ್ದೀನಿ. ಇವತ್ತು ನಾವು ಒಂದು ವಿಧವಾದ ಭಾವನೆಯ ಬಗ್ಗೆ ಮಾತಾಡೋಣ. ಕೆಲವೊಂದ್ಸಲ ಏನಾಗತ್ತೆ, ಜನರ ನಡವಳಿಕೆನೆ ಬದಲಾಗಿ ಹೋಗುತ್ತೆ, ತಿದ್ದಿಕೊಳ್ಳುವಂತಹ ಗುಣ ಕ್ಷೀಣ ಆಗತ್ತೆ, ಒಂಥರ ಅಭದ್ರತಾ ಭಾವ ಇವರಿಗೆ ಯಾವತ್ತೂ ಕಾಡ್ತಾ ಇರತ್ತೆ. ಸಾಮಾಜಿಕವಾಗಿ ಯಾರ ಜೊತೆನೂ ಇವರು ಬೆರೆಯಲ್ಲ. ಏನೀ ಭಾವನೆ, ಯಾವುದು ಅಲ್ಲ, ಇದನ್ನೇ ನಾವು ಕೀಳರಿಮೆ ಅಂತ ಹೇಳ್ತೀವಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ಕೀಳರಿಮೆಯ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಇಂದಿನ ಸಂಚಿಕೆಯ ಮೊದಲ ಮಧುರವಾದ ಹಾಡು ನಿಮಗಾಗಿ ಕಾಯ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದು ಕೇಳಿ ಕನಸು.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಕೀಳರಿಮೆಯ ತರಾನೇ ಇನ್ನೊಂದು ಭಾವನೆ ಕೂಡ ಇದೆ. ಏನಾಗತ್ತೆ ಅಂದ್ರೆ, ಒಂದು ಕ್ಷೇತ್ರದಲ್ಲಿ ಏನೋ ಒಂದು ಸಾಧಿಸಬೇಕು ಅಂತ ಹೊರಟಿರ್ತಾರೆ, ಏನೋ ಒಂದು ಬಿಸ್ನೆಸ್ ಮಾಡ್ತಿರ್ತಾರೆ, ಇಲ್ಲ ಕೃಷಿ ಮಾಡ್ತಾ ಇರ್ತಾರೆ. ಆದ್ರೆ ಮಧ್ಯ ಏನಾಗತ್ತೆ ಅಂತ ಹೇಳಿದ್ರೆ ಫ್ಲಾಪ್ ಆಗಿ ಹೋಗತ್ತೆ, ಅಸಫಲತೆ ಅವರಲ್ಲಿ ಕಾಡ್ತಾ ಇರತ್ತೆ. ಆವಾಗ ಒಂದು ತರದ ಭಾವನೆ ಬರುತ್ತೆ, ಅಭದ್ರತಾ ಭಾವ ಇರತ್ತೆ. ಆದ್ರೆ ಇದು ಕೀಳರಿಮೆ ಅಲ್ಲ. ಯಾವಾಗ ಈ ಎರಡನೇ ತರದ ಭಾವನೆ ಬರುತ್ತೆ, ಆವಾಗ ಆ ವ್ಯಕ್ತಿಯಲ್ಲಿ ಮತ್ತಷ್ಟು ಹಠ ಛಲ ಬೆಳೆದು ಇನ್ನಷ್ಟು ಹೆಚ್ಚಿಗೆ ನಾನು ಸಾಧನೆ ಮಾಡಬೇಕು ಅನ್ನುವಂತಹ ತವಕ ಉಂಟಾಗತ್ತೆ. ಇದು ಒಂಥರ ಒಳ್ಳೆಯ ಭಾವನೆ ಅಂತ ಹೇಳ್ಬಹುದು. ಇದು ಕೀಳರಿಮೆಗಿಂತ ವಿಭಿನ್ನ ಆಗಿರುತ್ತೆ ಸ್ನೇಹಿತರೆ. ಇಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹಾಡು ನಿಮಗಾಗಿ ಕಾಯ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM, ಇದು ಕೇಳಿ ಕನಸು.

ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ, KCET ಕೋಡ್ E036. ಮೋರ್ ದನ್ 500 ಪ್ಲೇಸ್ಮೆಂಟ್ ಆಫರ್ಸ್ ವರ್ ರಿಸೀವ್ಡ್ ಇನ್ 2025-26. ಸ್ಟೂಡೆಂಟ್ ಸೆಕ್ಯೂರ್ಡ್ ಅ ಹೈಯೆಸ್ಟ್ ಎನ್ಯುವಲ್ ಪ್ಯಾಕೇಜ್ ಆಫ್ ಅಪ್ ಟು 16 lakh ಪರ್ ಎನಮ್. ದ ಯೂನಿವರ್ಸಿಟಿ ಹ್ಯಾಸ್ 150+ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಮೆಂಬರ್ಸ್ ಅಂಡ್ 50+ ಡಾಕ್ಟರಲ್ ಡಿಗ್ರಿ ಹೋಲ್ಡರ್ಸ್. ವೆಲ್ ಇಕ್ವಿಪ್ಡ್ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಅಂಡ್ ವೈಫೈ ಎನೇಬಲ್ಡ್ ಹಾಸ್ಟೆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್. UG ಕೋರ್ಸಸ್: ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA. PG ಕೋರ್ಸಸ್: MCA, MBA ಅಂಡ್ MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್, ಸಿವಿಲ್. 60+ ಕಂಪನೀಸ್ ಇನ್ಕ್ಲೂಡಿಂಗ್ ಇನ್ಫೋಸಿಸ್, ಜುನಿಪರ್ ನೆಟ್ವರ್ಕ್ಸ್, HPE, ಫೆಡರಲ್ ಬ್ಯಾಂಕ್ ಅಂಡ್ ಬಾಷ್. ವಿಸಿಟ್ ದ ಕ್ಯಾಂಪಸ್ ಫಾರ್ ರಿಕ್ರೂಟ್ಮೆಂಟ್. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಲ್ 0831-244-0322 ಆರ್ ವಿಸಿಟ್ www.kletech.ac.in.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನು ಕೀಳರಿಮೆ ಅಂದ್ರೆ ಏನು ಮತ್ತೆ ಕೀಳರಿಮೆಯನ್ನ ಹೇಗೆ ನಾವು ಗುರುತಿಸಬಹುದು ಅಂತ ನಾನು ಹೇಳಿದೆ. ಆದ್ರೆ ಕೀಳರಿಮೆಗೆ ಮೂಲ ಏನು ಅಂತ ನಮಗೆ ಗೊತ್ತಾಗ್ಬೇಕಲ್ವಾ? ಏನು ಅಂತ ಹೇಳಿದ್ರೆ ಅವಾಸ್ತವಿಕತೆ. ಅಂದ್ರೆ ನಮ್ಮ ಸ್ಥಾನದಲ್ಲಿ ಯಾರೋ ಒಬ್ರು ಬರ್ತಾರೆ, ನನಗ್ ಬೆಲೆ ಸಿಕ್ತಿಲ್ಲ ಅಥವಾ ನಾನ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತೆಲ್ಲ ಒಂದು ಫೀಲಿಂಗ್ ಬರತ್ತಲ್ಲ, ಇದು ಕೀಳರಿಮೆಗೆ ಒಂದು ಕಾರಣ ಅಂತ ಹೇಳಿದ್ರೇನೆ ತಪ್ಪಾಗಲ್ಲ. ಆಮೇಲೆ ಅಂತರ್ಗತವಾಗಿ ಹಾಳಾಗಿ ಹೋದಂತಹ ಭಾವನೆ, ಅಂದ್ರೆ ಮನಸ್ಥಿತಿ ಚೆನ್ನಾಗಿರಲ್ಲ, ಸಕಾರಾತ್ಮಕ ಆಲೋಚನೆಗಳು ಯಾವುದು ಬರ್ತಾ ಇರಲ್ಲ. ಆಮೇಲೆ ಇನ್ನೊಂದು ಶಾರೀರಿಕ ವೈಕಲ್ಯ. ಈ ತರಹ ಶಾರೀರಿಕ ವೈಕಲ್ಯ ಇರೋರು ತಮಗೆ ಆಗದೇ ಇದ್ರೂ ದೊಡ್ಡ ಕೆಲಸಗಳನ್ನ ತಮ್ಮ ಮೇಲೆ ಹಾಕೋತಾರೆ, ಹಾಗೆ ಅವರಿಗೆ ಅದನ್ನ ಮಾಡ್ಲಿಕ್ಕಾಗಲ್ಲ, ಆಮೇಲಿಂದ ಅವರು ಕೀಳರಿಮೆಗೆ ತುತ್ತಾಗ್ತಾರೆ ಸ್ನೇಹಿತರೆ. ಸೊ ಇನ್ನೊಂದು ಹಾಡು ಕೇಳ್ಕೊಂಡು ಬನ್ನಿ, ನಾನ್ ಕಾಯ್ತಾ ಇರ್ತೀನಿ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM, ಇದು ಕೇಳಿ ಕನಸು.

ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಆದರದ ಸ್ವಾಗತ ಸ್ನೇಹಿತರೆ. ಹಾಗೇನೆ ಈ ಕೀಳರಿಮೆ ಇರತ್ತಲ್ಲ, ಈ ತರದ ಜನ ಇತರರ ಪ್ರೀತಿಗಾಗಿ ತವಕ ಇರತ್ತೆ, ಒಂಥರ ತುಡಿತ ಇರತ್ತೆ ಅವರಲ್ಲಿ. ಅಂದ್ರೆ ಯಾವಾಗ ವಿವಾಹದಲ್ಲಿ ವೈಫಲ್ಯ ಆಗತ್ತೆ ಅಥವಾ ಕೆಲಸದಲ್ಲಿ ವೈಫಲ್ಯ ಆಗತ್ತೆ, ಅವಾಗ ಏನಾಗತ್ತೆ, ಬೇರೆಯವರು ನನ್ನ ಜೊತೆ ಸರಿಯಾಗಿ ನಡ್ಕೋತಿಲ್ಲ ಅನ್ನುವಂತಹ ಒಂದು ಭಾವನೆ ಬರುತ್ತೆ. ಬೇರೆಯವರು ನನಗೆ ಪ್ರೀತಿ ತೋರಿಸಬೇಕು, ವಾತ್ಸಲ್ಯ ತೋರಿಸಬೇಕು ಅನ್ನೋ ತರಹ, ಪ್ರೀತಿಗಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಅವರು ಹೋಗ್ತಾರೆ. ಹಾಗೇನೆ ಸ್ವಾರ್ಥ ಅವರಲ್ಲಿ ಬರುತ್ತೆ. ಸೊ ನಾನೇ ಗುರುತಿಸ್ಕೋಬೇಕು, ನಾನೇ ಎಲ್ಲ ಆಗ್ಬೇಕು ಅಂತ ಅವರು ಹೇಳ್ತಾರೆ. ಹಾಗೆ ಶಿಸ್ತು ಇರಲ್ಲ, ಒಂಥರ ಅಸ್ತವ್ಯಸ್ತ ಆಗೋಗತ್ತೆ ಇವರ ಜೀವನ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಬಂದಿದೆ. ಕೊನೆಯ ಹಾಡು ನಿಮಗಾಗಿ, ಕೇಳಿ ಎಂಜಾಯ್ ಮಾಡಿ. ಹಾಗೆ ಮತ್ತೆ ನಮ್ಮ ಭೇಟಿ ನಾಳೆ ಇದೇ ಸಮಯಕ್ಕೆ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM, ಇದು ಕೇಳಿ ಕನಸು.

ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ ಲೀಡ್ ಜಿಲ್ಲಾ ವ್ಯವಸ್ಥಾಪಕರು ಕೆನರಾ ಬ್ಯಾಂಕ್ ಬೆಳಗಾವಿಯ ಪ್ರಶಾಂತ್ ಗೋಡ್ಕೆ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
1: ನಮಸ್ಕಾರ ಸರ್.
0: ಸರ್, ಇವತ್ತಿನ ಈ ವಿಷಯ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ, ಈ ಅಭಿಯಾನದ ಬಗ್ಗೆ ಸ್ವಲ್ಪ ತಿಳಿಸಿ.
1: ಸರ್, ಇವತ್ತು ಭಾರತದ ದೇಶದಲ್ಲಿ ಏನಾಗಿದೆ ಅಂದ್ರೆ, ಭಾರತ ಸರ್ಕಾರದಿಂದ 2014 ಭಾರತೀಯ ಎಲ್ಲ ಜನರಿಗೆ ಒಂದು ನಾವು ಬ್ಯಾಂಕಿಂಗ್ದು ಏನು ನಾವು ಬೇರೆ ಬೇರೆ ಪ್ರಾಡಕ್ಟ್ಸ್ ಇರ್ತಾವ ಅದಕ್ಕೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಹೇಳ್ತೀವಿ. ಈ ಪ್ರಾಡಕ್ಟ್ ಬಗ್ಗೆ ಎಲ್ಲ ಜನರಿಗೆ ಮಾಹಿತಿಯನ್ನು ತಿಳಿಸ್ಲಿಕ್ಕೆ ಮತ್ತು ಪ್ರಾಡಕ್ಟ್ವನ್ನು ಎಲ್ಲ ಇದು ಸೇರಿಸ್ಲಿಕ್ಕೆ ನಾವು ಇವತ್ತು ಲೀಡ್ ಡಿಸ್ಟ್ರಿಕ್ಟ್ ಆಫೀಸಿಂದ ಇದ್ದರೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಆರ್ಥಿಕ ಪರಿಪೂರ್ಣತೆ ಕ್ಯಾಂಪೇನ್ವನ್ನು ನಾವು ನಡೆಸ್ತಾ ಇರ್ತೇವೆ. ಮತ್ತು ಅದೇ ಥರ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಈ ಕಾರ್ಯಕ್ರಮ ಅಂದ್ರೆ ನಮ್ಮಲ್ಲಿ ಫೈನಾನ್ಸ್ ಲಿಟ್ರೆಸಿ ಸೆಂಟರ್ ಅಂತ ಇರ್ತಾವ, CFL ಸೆಂಟರ್ ಫಾರ್ ಫೈನಾನ್ಸ್ ಲಿಟ್ರ್ ಇರ್ತಾವ. ಈ ಮುಖಾಂತರ ಜಿಲ್ಲಾಧಿಕಾರಿ ಅದೇ ತರ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಇವತ್ತು ಸಂಯುಕ್ತಾಕ್ಷರದಲ್ಲಿ ನಾವು ಈ ಅಭಿಯಾನವನ್ನು ನಡೆಸಿ ಬೆಳಗಾವಿ ಜಿಲ್ಲೆದಂತ ಎಲ್ಲ ಜನರಿಗೆ ನಮ್ಮ ಏನು ಫೈನಾನ್ಸಿಯಲ್ ಸಾಕ್ಷರತೆ ಆರ್ಥಿಕ ಸಾಕ್ಷರತೆ ಇದರ ಬಗ್ಗೆ ನಾವು ಮಾಹಿತಿಯನ್ನು ಹೇಳ ಬಯಸುತ್ತೇವೆ.
0: ಸರ್, ಬಹಳಷ್ಟು ಯೋಜನೆಗಳಿದ್ದಾವೆ ಇದರಲ್ಲಿ, ಅದರ ಬಗ್ಗೆ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಪ್ರಧಾನಮಂತ್ರಿ ಜನಧನ್ ಯೋಜನೆ ಅಂದ್ರೇನು? ಅಲ್ಲಿಂದ
1: ಸರ್, ಇದು ಪ್ರಧಾನಮಂತ್ರಿ ಜನಧನ್ ಯೋಜನೆ ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ 2014 ಏನಾಗಿದೆ, ಇತರಕ್ಕಿಂತ ಮುಂಚೆ ಭಾರತೀಯ ಬಹಳಷ್ಟು ಜನರಿಗೆ ಬ್ಯಾಂಕ್ದಲ್ಲಿ ಅಕೌಂಟ್ ಇರಲಿಲ್ಲ. ಸೊ ಹಾಗಾಗಿ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಏನ್ ಮಾಡ್ಯಾರು, ಒಂದು ಜೀರೋ ಬ್ಯಾಲೆನ್ಸ್ ಅಕೌಂಟ್. ಪ್ರಧಾನಮಂತ್ರಿ PMJDY ಅಂದ್ರೆ ಪ್ರಧಾನಮಂತ್ರಿ ಜನಧನ್ ಯೋಜನೆ ಅಂತರ್ಗತ ಒಂದು ಜೀರೋ ಬ್ಯಾಲೆನ್ಸ್ ಅಕೌಂಟ್ ತೆಗೆಸಿ ಭಾರತೀಯ ಎಲ್ಲಾ ಜನರಿಗೆ ಈ ಅಕೌಂಟ್ ಅನ್ನು ಫೆಸಿಲಿಟಿ ಕೊಡಬೇಕು. ಮತ್ತೆ ಇತರ ಜೊತೆನ ಪ್ರಧಾನಮಂತ್ರಿ ಜೀರೋ ಬ್ಯಾಲೆನ್ಸ್ ಅಕೌಂಟ್ ತೆಗೆಸಿ ಅದರ ಜೊತೆ ಗೌರ್ಮೆಂಟ್ ಆಫ್ ಇಂಡಿಯಾದ ಬಹಳಷ್ಟು ಸ್ಕೀಮ್ ನಾವು ಅದು ಪೂರೈಸ ಸಲುವಾಗಿ PMJDY ಅಕೌಂಟ್ ಅನ್ನು ಲಾಂಚ್ ಮಾಡಿದ್ದಾರೆ.
0: ಇದರಿಂದ ಏನಾದರೂ ಲಾಭ?
1: ಲಾಭ ಅಂದ್ರೆ ಈಗ ಜೀರೋ ಬ್ಯಾಲೆನ್ಸ್ ಇದೆ. ಮೊದಲೇ ಏನಿತ್ತು, ಯಾವುದು ಬ್ಯಾಂಕ್ದಲ್ಲಿ ಖಾತೆ ತೆಗಿಬೇಕಂದ್ರೆ ಮಿನಿಮಮ್ ಬ್ಯಾಲೆನ್ಸ್ ಅಂತೂ ಮೇಂಟೈನ್ ಮಾಡ್ಬೇಕಂತ ಇತ್ತು. ಮಿನಿಮಮ್ ಸ್ಟಾರ್ಟಿಂಗ್ 2014 ಮಿನಿಮಮ್ 100 ರೂಪಾಯಿ ಆಗಲಿ, 500 ರೂಪಾಯಿ, 1,000, 10,000, ಬೇರೆ ಬೇರೆ ಬ್ಯಾಂಕ್ದ ಬೇರೆ ಬೇರೆ ರೂಲ್ಸ್ ಇತ್ತು. ಬಟ್ ಈಗ PMJDY ಅಕೌಂಟ್ ಬಂದಿರೋದ್ರಿಂದ ಭಾರತ ದೇಶದಲ್ಲಿ ಜೀರೋ ಬ್ಯಾಲೆನ್ಸ್ದಲ್ಲಿ ಮತ್ತು ಇವತ್ತು ಸುಮಾರು 55 ಕೋಟಿ ಏನು ಟೋಟಲ್ ನಮಗೇನು 147 ಕೋಟಿ ಜನರ ಸಂಖ್ಯೆಯಲ್ಲಿ ಈಗಾಗಲೇ 55 ಕೋಟಿ ಜನರನ್ನು ಈ ಪ್ರಧಾನಮಂತ್ರಿ ಜನಧನ ಯೋಜನೆ ಅಕೌಂಟ್ವನ್ನು ತೆರೆದಿದ್ದಾರೆ.
0: ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ, ಈ ಯೋಜನೆ ಬಗ್ಗೆ ತಿಳಿಸಿ.
1: ಹಾ, ಈಗ ಪ್ರಧಾನಮಂತ್ರಿ ಈಗ ನಾವು ಏನು ಆರ್ಥಿಕ ಸೇರ್ಪಡೆ ಅಂತೇವಿ ಹೇಳ್ತೀವಿ ಸರ್, ಈ ಆರ್ಥಿಕ ಸೇರ್ಪಡೆ ಮುಖಾಂತರ ಇವತ್ತು ಗೌರ್ಮೆಂಟ್ ಆಫ್ ಇಂಡಿಯಾದವರ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಂತ ಒಂದು ಲಾಂಚ್ ಮಾಡಿದೆ ಸರ್. ಸೊ ಈ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ದಲ್ಲಿ ಮೊಟ್ಟ ಮೊದಲೇ ಹೇಳಬೇಕಂದ್ರೆ ಪ್ರಧಾನಮಂತ್ರಿ ಜೀವನ್ PMJJY ಅಂತ ಹೇಳ್ತಾರೆ ಸರ್, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ. ಸೊ ಇದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಅಂದ್ರೆ ಇದು ಒಂದು ಇನ್ಶೂರೆನ್ಸ್ ಸ್ಕೀಮ್ ಸರ್. ಇದು ನಮ್ಮ ಭಾರತ ದೇಶದಲ್ಲಿ 18 ವರ್ಷ ಮೇಲೆ ಜನರಿಗೆ 50 ವರ್ಷ ಒಳಗಿಂದ ಎಲ್ಲ ಜನರಿಗೆ 435 ರೂಪಾಯಿ ಸ್ಕೀಮ್ದಲ್ಲಿ 435 ವಾರ್ಷಿಕ ಪ್ರೀಮಿಯಂದಲ್ಲಿ ಒಂದು ಜೀವನ್ ವಿಮೆಯನ್ನು ಒದಗಿಸಲಾಗುತ್ತದೆ. ಸೊ ಈ ಸ್ಕೀಮ್ದಲ್ಲಿ ಯಾರು ಎನ್ರೋಲ್ಮೆಂಟ್ ಇರ್ತಾರೆ ಅವರಿಗೆ, ಸಪೋಸ್ ಅವರಿಗೆ ಅಚಾನಕ್ ಡೆತ್ ಆಯ್ತು ಅಂದ್ರೆ ಅವ್ರ ನಾಮಿನಿಗಳಿಗೆ ಒಂದು 2 ಲಕ್ಷ ಒಂದು ಇನ್ಶೂರೆನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ತರಪೇ ಸಿಗುತ್ತೆ ಸರ್, PMJJY.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಲೀಡ್ ಜಿಲ್ಲಾ ವ್ಯವಸ್ಥಾಪಕರು ಕೆನರಾ ಬ್ಯಾಂಕ್ ಬೆಳಗಾವಿಯ ಪ್ರಶಾಂತ್ ಕೋಟ್ಕೆ ಅವರು. ಸರ್, ಆರ್ಥಿಕ ಸೇರ್ಪಡೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸಬಹುದು? ಆರ್ಥಿಕ ಸೇರ್ಪಡೆ ಅಂದ್ರೆ ಏನು?
1: ಈಗ ಆರ್ಥಿಕ ಸೇರ್ಪಡೆ ಅಂದ್ರೆ ಏನಾಗಿದೆ ಅಂದ್ರ, ನಮ್ಮ ಭಾರತ ದೇಶದಿಂದ ಈಗಾಗಲೇ ಬಹಳಷ್ಟು ಜನರಿಗೆ ನಾವು ನಮ್ದೇನು ಬ್ಯಾಂಕಿಂಗ್ ಬೇರೆ ಬೇರೆ ನಮ್ಗೆ ಆಕ್ಚುಲಿ ಪ್ರಾಡಕ್ಟ್ಗಳು ಇರ್ತಾವ. ಸೊ ನಮ್ಮ ಜನರ ಅತಿ ನಮ್ಮ ಏನು ಗ್ರಾಮೀಣ ಜನತೆ ಏನಿರ್ತಾರಲ್ಲ ಅವರಿಗೆ ಬ್ಯಾಂಕಿಂಗ್ ಬಗ್ಗೆ ಮಾಹಿತಿ ಇರಲ್ಲ ಮತ್ತು ವೇರಿಯಸ್ ಬ್ಯಾಂಕಿಂಗ್ದ ಪ್ರಾಡಕ್ಟ್ಸ್ ಬಗ್ಗೆ ಮಾಹಿತಿ ಇರಲ್ಲ. ಸೊ ನಾವು ಈಗೇನು ಆರ್ಥಿಕ ಸೇರ್ಪಡೆ ಮುಖಾಂತರ ನಾವು ಈ ಎಲ್ಲ ಕಾರ್ಯಕ್ರಮವನ್ನು ಜಾಗೃತಿ ಮಾಡಿಸಿ ಬ್ಯಾಂಕಿಂಗ್ ಅಂದ್ರೆ ಏನು, ಸೇವಿಂಗ್ಸ್ ಅಂದ್ರೆ ಏನು, ಬ್ಯಾಂಕ್ ಅಕೌಂಟ್ ಅಂದ್ರೆ ಏನು, ಅದರ ಬಗ್ಗೆ ಈ ಕಾರ್ಯಕ್ರಮ ಮುಖಾಂತರ ಐತಲ್ರಿ ನಾವು ಮಾಹಿತಿ ಕೊಟ್ಟು ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾದು ಏನು ವೇರಿಯಸ್ ಸ್ಕೀಮ್ಸ್ಗಳು ಇರ್ತಾವ ಮತ್ತು ಆ ಸ್ಕೀಮ್ ಬಗ್ಗೆ ಮಾಹಿತಿ ಕೊಡುವ ಏನು ಕಾರ್ಯಕ್ರಮ ಅಂತೀವಿ, ಇದಕ್ಕೆ ನಾವು ಏನು ಆರ್ಥಿಕ ಸೇರ್ಪಡೆ ಕಾರ್ಯಕ್ರಮ ಅನ್ನೋದು ಹೇಳೋಕೆ.
0: ಇದರಿಂದ ಯಾವೆಲ್ಲ ಲಾಭಗಳು
1: ಈ ಆರ್ಥಿಕ ಸೇರ್ಪಡೆ ಮಾಡಿದ್ರಿಂದ ಆಕ್ಚುಲಿ ಬಹಳಷ್ಟು ಜನರಿಗೆ ಏನಾಗಿದೆ ಅಂದ್ರೆ ನಾವು ಅವೇರ್ನೆಸ್ ಮಾಡಬೇಕೈತೆ. ಫಾರ್ ಎಕ್ಸಾಂಪಲ್ ಈಗಾಗಲೇ ಏನಾಗಿದೆ ಅಂದ್ರೆ ಎಷ್ಟೋ ಜನರಿಗೆ ಈ ಗವರ್ಮೆಂಟ್ ಆಫ್ ಇಂಡಿಯಾದ ಎಷ್ಟೋ ಸ್ಕೀಮ್ ಲಾಂಚ್ ಆಗಿರ್ತಾವ, ಬಟ್ ಅವರಿಗೆ ಈ ಸ್ಕೀಮ್ ಬಗ್ಗೆ ಮಾಹಿತಿ ಇರಲ್ಲ. ಈಗಾಗಲೇ ನಾವು ಈಗಿನ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಹೇಳಿವೆ, ಬಹಳಷ್ಟು ಕಡಿಮೆ. ಒಂದು ವಾರ್ಷಿಕ ಪ್ರೀಮಿಯಂ 450 ಅಂದ್ರೆ ಒಂದು ದಿವಸಕ್ಕೆ 1 ರೂಪೀಸ್ ಪ್ರೀಮಿಯಂದಲ್ಲಿ ಅವರಿಗೆ 2 ಲಕ್ಷ ಬೀಮಾವನ್ನು ಸಿಗುತ್ತೆ ಅಂತ ಬಹಳಷ್ಟು ಜನರಿಗೆ ಗುರುತಿರಲ್ಲ. ಸೊ ನಾವೇನ್ ಮಾಡ್ತೇವೆ ಈ ಅಭಿಯಾನ ಮುಖಾಂತರ, ಸೊ ಭಾರತದಿಂದ ಎಲ್ಲಾ ಜನರಿಗೆ ಒಂದು ಈ ಸ್ಕೀಮ್ ಬೆನಿಫಿಟ್ಸ್ ಆಗಲಿ ಅಂತ ಈ ಅಭಿಯಾನ ಮುಖಾಂತರ ನಾವೇನ್ ಮಾಡ್ತಾ ಇದೀವಿ ಈ ಸ್ಕೀಮ್ ಮಾಹಿತಿಯನ್ನು ಹೇಳಲಾಗುತ್ತೆ.
0: ಸರ್, ಅಂತ ಸಂದರ್ಭದಲ್ಲಿ ಇನ್ನೊಂದು ಯೋಜನೆ ಬಗ್ಗೆ ಮಾತನಾಡೋಣ, ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಬಗ್ಗೆ.
1: ಈಗಾಗಲೇ ನಾವೇನು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಂತ ಹೇಳಿವೆ ಸರ್, ಇದರಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಂದ್ರೆ ಇದೊಂದು ಮತ್ತೊಂದು ಸ್ಕೀಮ್ ಹೆಂಗಿದೆ ಅಂದ್ರೆ ಇದು ವಾರ್ಷಿಕ ಪ್ರೀಮಿಯಂ ಅನ್ನು 20 ರೂಪಾಯಿದಲ್ಲಿ 18 ವರ್ಷ ಮೇಲೆ ಜನರಿಗೆ, 70 ವರ್ಷ ಒಳಗಿನ ಜನರಿಗೆ ಆಕ್ಸಿಡೆಂಟಲ್ ಬೀಮಾ ಅಂತ ಇತರಲ್ಲಿ ಹೇಳುವಾಗಿದೆ ಸರ್ ಅದು. ಸೊ ಯಾರಿಗೇನು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಂತರ್ಗತ ಯಾರು ರಿಜಿಸ್ಟರ್ ಮಾಡ್ತಾರೆ ಅವ್ರಿಗೆ ಅಚಾನಕ್ ಆಕ್ಸಿಡೆಂಟಲಿ ಅವ್ರಿಗೆ ಏನಾರ ಡೆತ್ ಆಯ್ತು, ಸೊ ಅಂತ ಇದರಲ್ಲಿ 2 ಲಕ್ಷ ರೂಪಾಯಿ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಅವರಿಗೆ ಇನ್ಶೂರೆನ್ಸ್ ಸಿಗುತ್ತದೆ. ಅದೇ ತರ ಆಕ್ಸಿಡೆಂಟಲಿ ಅವ್ರೇನಾರ ಪಾರ್ಷಿಯಲ್ ಡಿಸೇಬಲ್ ಆಯ್ತು, ಕಣ್ಣು ಹೋಯ್ತು, ಕಾಲು ಹೋಯ್ತು, ಸಪೋಸ್ ಆಕ್ಸಿಡೆಂಟಲಿ ಏನು ಪಾರ್ಷಿಯಲಿ ಆಯ್ದ್ರು ಕೂಡ ಇದರಲ್ಲಿ 50% ಅಮೌಂಟ್ ಅಂದ್ರೆ 1 ಲಕ್ಷವರೆಗೆ ಕೂಡ ಅವರಿಗೆ ಈ ಸ್ಕೀಮ್ ಮುಖಾಂತರ ಅವರಿಗೆ ಪಡೆಯಲಿಕ್ಕೆ ಅವಕಾಶ ಇರುತ್ತದೆ.
0: ಉತ್ತಮ ಸರ್, ಅಂತ ಸಂದರ್ಭದಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಂದ್ರೆ ಏನು, ಅದರ ಬಗ್ಗೆ ಸ್ವಲ್ಪ?
1: ಈ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಂತಂದ್ರೆ ಏನು ಮತ್ತು ಸಾಮಾಜಿಕ ಭದ್ರತೆ. ಸಾಮಾಜಿಕ ಭದ್ರತೆ ಅಂದ್ರೆ ಏನಾಗಿರ್ತೈತೆ, ನಮ್ಮ ಭಾರತ ದೇಶದಲ್ಲಿ ನಮ್ಗೇನ ಹಳ್ಳಿಯಲ್ಲಿ ಬಹಳಷ್ಟು ಜನರಿಗೆ ಐತಲ್ರಿ, ಅವರಿಗೆ ಸೋಷಿಯಲ್ ಸೆಕ್ಯೂರಿಟಿ ಅಂದ್ರೆ ಈಗ ಸಿಟಿಯಲ್ಲಿ ಜನ ಇನ್ಶೂರೆನ್ಸ್ ಎಲ್ಲ ಮಾಹಿತಿ ಇರ್ತವೆ, ಬಟ್ ನಮ್ಮ ಭಾರತ ದೇಶದ ಏನು ಹಳ್ಳಿಯಲ್ಲಿ ಜನ ಇರ್ತಾರಲ್ಲ ಅವ್ರಿಗೆ ಈ ಸ್ಕೀಮ್ ಬಗ್ಗೆ ಮಾಹಿತಿ ಇರಂಗಿಲ್ಲ. ಸೊ ಹಾಗಾಗಿ ಸೋಷಿಯಲ್ ಸೆಕ್ಯೂರಿಟಿ ಅಂದ್ರೆ ಏನಾಗಿರ್ತದೆ ಅಂದ್ರೆ, ಸೊ ಅವರು ಅಮೌಂಟ್ ಇಂಥ ಸ್ಕೀಮ್ದಲ್ಲಿ ಜಾಯಿನ್ ಮಾಡಿಸಿ ಆ ಥರದ ಸಪೋಸ್ ಅಚಾನಕವಾಗಿ ಅವ್ರಿಗೆ ಆ ಮೆಂಬರ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಏನರ ಆಯ್ತಪ್ಪ ಅಂದ್ರೆ ಅವ್ರಿಗೆ ನಾಮಿನಿ ಏನು ಇರ್ತಾರಲ್ಲ, ಸೊ ಅವ್ರಿಗೆ ಏನು ಮಾಡ್ತಾವ ಈ ಸ್ಕೀಮ್ ಮುಖಾಂತರ ಭದ್ರತೆ ಸಿಗುತ್ತದೆ. ಸೊ ಹಾಗಾಗಿ ಈ ಸೋಷಿಯಲ್ ಸೆಕ್ಯೂರಿಟಿ ಅಂದ್ರೆ ಅವ್ರಿಗೆ ಫಾರ್ ಎಕ್ಸಾಂಪಲ್ ಈಗ ಇನ್ಶೂರೆನ್ಸ್ ಕಡಿಮೆ ಇನ್ಶೂರೆನ್ಸ್ದಲ್ಲಿ ಅವರು ಈ ಸ್ಕೀಮ್ ಜಾಯಿನ್ ಮಾಡಿದ ಕೂಡಲೇ ಅವ್ರು ಸಪೋಸ್ ಅಚಾನಕ್ ಅವ್ರಿಗೆ ಮೆಂಬರ್ಸ್ ಡೆತ್ ಆಯ್ತಂದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಏನಾಗ್ತೈತೆ ಆರ್ಥಿಕ ಸಹಾಯ ಆಗುತ್ತದೆ. ಸೊ ಹಾಗಾಗಿ ಇದಕ್ಕೆ ಏನು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಂತ ಹೇಳ್ತಾ ಸರ್.
0: ಸೆಕ್ಯೂರಿಟಿ ಅಂತ ಹೇಳಿದ ತಕ್ಷಣ ಒಂದು ಬಹಳ ಮುಖ್ಯವಾದ ಪದ ಬರುತ್ತೆ, ಡಿಜಿಟಲ್ ಸೆಕ್ಯೂರಿಟಿ. ಡಿಜಿಟಲ್ ಸ್ಕ್ಯಾಮ್ಸ್, ಡಿಜಿಟಲ್ ವಂಚನೆಗಳು ಬಹಳ ಆಗ್ತಾ ಇದೆ, ಅಂತ ಸಂದರ್ಭದಲ್ಲಿ ಯಾವೆಲ್ಲ ಸೌಲಭ್ಯಗಳಿದಾವೆ ಡಿಜಿಟಲ್ ವಂಚನೆ?
1: ಹೌದು ಸರ್, ಇವತ್ತು ನೀವು ಏನು ಡಿಜಿಟಲ್ ಸೆಕ್ಯೂರಿಟಿ ಅಂತ ಹೇಳಿದ್ರೆ ಇವತ್ತು ಏನಾಗಿದೆ ಅಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ದಲ್ಲಿ ಬಹಳಷ್ಟು ತಂತ್ರಜ್ಞಾನ ಇವತ್ತು ಬಂದಿದೆ. ಅದರಲ್ಲಿ ಏನಾಗಿದೆ ಅಂದ್ರೆ ಮೊದಲೇ ಎಲ್ಲಾ ಬ್ಯಾಂಕಿಂಗ್ ವ್ಯವಸ್ಥೆ ಆಫ್ಲೈನ್ ಇರುತ್ತದೆ. ಸೊ ಬಟ್ ಇವತ್ತು ಎಲ್ಲಾ ಡಿಜಿಟಲ್ ಯುಗದಲ್ಲಿ ನೀವು ಯಾವುದೋ ವ್ಯವಸ್ಥೆ ಬ್ಯಾಂಕಿಂಗ್ ದಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಆಗಲಿ ಮೊಬೈಲ್ ಬ್ಯಾಂಕಿಂಗ್ ಮತ್ತೆ ಈಗ ಹೊಸದಾಗಿ ತಂತ್ರಜ್ಞಾನ ಇರುವಾಗ ಅದರ ಜೊತೆ ಬಹಳಷ್ಟು ಜನದ ವಂಚನೆಗಳ ಇತರ ಬಹಳಷ್ಟು ಜನರಿಗೆ ವಂಚನೆ ಆಗುತ್ತಾ ಇದೆ. ಸೊ ಹಾಗಾಗಿ ನಾವು ಏನ್ ಮಾಡಬೇಕಾಗಿರ್ತದೆ, ಈಗೇನೇನು ಆರ್ಥಿಕ ಸಾಕ್ಷರತೆ ಹೇಳ್ತೇವೆ ಮತ್ತು ಫೈನಾನ್ಶಿಯಲಿ ಆರ್ಥಿಕ ಸಾಕ್ಷರತೆ ಮುಖಾಂತರ ಭಾರತ ದೇಶದ ಎಲ್ಲಾ ಜನರು ಇತರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕಂತ ಇರ್ತೀವಿ. ಎಸ್ಪೆಷಲಿ ಸೈಬರ್ ಫ್ರಾಡ್ಸ್, ಇವತ್ತು ಬಹಳಷ್ಟು ಸೈಬರ್ ಫ್ರಾಡ್ಸ್ ಈಗ ಏನು ಮೊಬೈಲ್ ಬ್ಯಾಂಕಿಂಗ್ ಥ್ರೂ ಮುಖಾಂತರ ಏನು ಮಾಡ್ತಾರೋ ಅವ್ರಿಗೆ ಕೆಲವೇ ಬಹಳಷ್ಟು ಗುರುತಿಲ್ಲಾರ್ದೈತಲ್ರಿ ಡಾಟಾ ಕದ್ಕೊಂಡು ಅವ್ರ ಅಕೌಂಟ್ದಿಂದ ಆಯ್ತು ಬಹಳಷ್ಟು ಜನರಿಗೆ ಇವತ್ತು ದುಡ್ಡು ಕಳ್ಕೊತಾ ಇದ್ದಾರೆ. ಸೊ ಹಾಗಾಗಿ ನಾವೇನು ಮಾಡಬೇಕೈತೆ, ಸೈಬರ್ ಸೇಫ್ ಇರಬೇಕಂತ ಇರ್ತದೆ. ಸೊ ಹಾಗಾಗಿ ಕೆಲವೇ ಸೈಬರ್ ಸೆಕ್ಯೂರಿಟಿಯಲ್ಲಿ ಕೆಲವೇ ನಾವು ಗಮನಕ್ಕೆ ಕೊಡಬೇಕಂತ ಇರ್ತೀವಿ. ಸೊ ಇದರಲ್ಲಿ ಹೆಚ್ಚಿಗೆ ಅಂದ್ರೆ ನಾವು ಮೊಬೈಲ್ ಬ್ಯಾಂಕಿಂಗ್ ನಾವು ಎಚ್ಚರಿಕೆಯಿಂದ ವಹಿಸಬೇಕಾಗಿರ್ತೈತಿ. ಸೊ ಯಾರಾದರೂ ಕೂಡ ಅಪರಿಚಿತ ಜನ ಕಾಲ್ ಬಂದಂದ್ರೆ ಅವರಿಗೆ ನಾವು ಯಾವುದು ನಾವು ಮಾಹಿತಿ ಕೊಡಬಾರದು ಅಂತ ಇರ್ತೈತಿ. ಸೊ ಅದೇ ತರ ಇವತ್ತು ಸ್ಮಾರ್ಟ್ ಫೋನ್ದಲ್ಲಿ ಬಹಳಷ್ಟು ಜನರಿಗೆ APK ಫೈಲ್ ಮುಖಾಂತರ ಸೈಬರ್ ಫ್ರಾಡ್ಸ್ ಏನ್ ಮಾಡ್ತಾರೆ ಅವರು APK ಫೈಲ್ದಿಂದ ಜನರಿಗೆ ಏನ್ ಮಾಡ್ತಾರೆ ವಂಚನೆ ಮಾಡ್ತಾ ಇರ್ತಾರೆ. ಸೊ ಆ APK ಫೈಲ್ದಲ್ಲಿ ಈಗ ನೀವು ಲೇಟೆಸ್ಟ್ ಹೇಳಬೇಕಂದ್ರೆ ಒಬ್ರು ವೆಡ್ಡಿಂಗ್ ಇನ್ವಿಟೇಷನ್ಸ್ weddinginvitation.apk, ಆಮೇಲೆ ಗೃಹಲಕ್ಷ್ಮಿ beneficiary.apk, pmkisan.apk ಇಂತ ಸೈಬರ್ ಫ್ರಾಡ್ಸ್ ಏನ್ ಮಾಡ್ತಾರೋ ಒಂದು ಮಾಲ್ವೇರ್ ಅಂತ ಆಕ್ಚುಲಿ ಅದು ವೈರಸ್ ಇರ್ತೈತೆ. ಸೊ ಅವ್ರೇನ್ ಮಾಡ್ತಾರೆ ಈ ಸಾಮಾಜಿಕ ಮೊಬೈಲ್ ಜಾಲತಾಣದಲ್ಲಿ ಬಿಟ್ಟು ಬಹಳಷ್ಟು ಜನ ಏನ್ ಮಾಡ್ತಾರೋ, ಸೊ ಇದರಲ್ಲಿ ನಮ್ದು ಏನಾರ ಬೆನಿಫಿಟ್ಸ್ ಇರ್ಬೋದು, ನಮ್ದು ಏನಾರ ಹೆಸರು ಇರ್ಬೋದು ಅಂತ ಆ APK ಫೈಲ್ಸ್ ಕ್ಲಿಕ್ ಮಾಡಿದ ಕೂಡಲೆ, ಸೊ ಯಾರು ಆ APK ಫೈಲ್ಸ್ ಕ್ಲಿಕ್ ಮಾಡಿದ ಕೂಡಲೆ ಅವ್ರ ಮೊಬೈಲ್ ಹ್ಯಾಕ್ ಆಗಿ, ಸೊ ಅವಾಗ ಏನಾಗ್ತೈತೆ ಅಂದ್ರೆ ಅವ್ರ ಮೊಬೈಲ್ ಬ್ಯಾಂಕ್ ಲಿಂಕೇಜ್ ಏನಿರುವಾಗ ಅದರಾಗಿಂದ ಇವ್ರು ಏನ್ ಮಾಡ್ತಾರೆ ಸೈಬರ್ ಫ್ರಾಡ್ಸ್ ದುಡ್ಡುವನ್ನು ಕಳ್ಕೊಂಡು ಬಿಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಬಹಳಷ್ಟು ಸೈಬರ್ ಫ್ರಾಡ್ಸ್ ಅನ್ನು ಈ ಇತರ ಸಲುವಾಗಿ ಆಗ್ತಾ ಇರುವಾಗ, ಸೊ ನಾವು ಇತರ ಬಗ್ಗೆ ನಾವು ಬಹಳಷ್ಟು ಎಚ್ಚರಿಕೆಯಿಂದ ನಾವು ಇರಬೇಕಾಗಿರ್ತೈತೆ.
0: ಪ್ರಾರಂಭದ ದಿನಗಳಲ್ಲಿ ಹ್ಯಾಕ್ ಬಹಳ ಆಗ್ತಾ ಇತ್ತು. ಅದು ಹೌದು, ಇತ್ತೀಚಿನ ದಿನಗಳಲ್ಲೂ ಆಗ್ತಾ ಇದೆ, ಆದ್ರೆ ಕಮ್ಮಿ ಆಗಿದೆ. ಈಗ ಜನರು ಎಷ್ಟು ಜಾಗೃತರಾಗಿದ್ದಾರೆ, ಅವೇರ್ ಎಷ್ಟಾಗಿದ್ದಾರೆ ಅದ್ರ ಬಗ್ಗೆ ಸರ್?
1: ಇಲ್ಲ ಸರ್, ಇದು ಇವತ್ತು ಏನಾಗ್ತಾ ಇದೆ ಅಂದ್ರೆ, ಈಗ ಸೈಬರ್ ಫ್ರಾಡ್ ಏನ್ ಮಾಡ್ತಾ ಇರ್ತದ, ಇವತ್ತು ಕೂಡ ಅವ್ರೇನ್ ಮಾಡ್ತಾರೋ ಬೇರೆ ಬೇರೆ ಟೆಕ್ನಿಕ್ಸ್ ಯುಟಿಲೈಸ್ ಮಾಡ್ತಾರೆ. ಈಗ ನಮ್ಮ ಬ್ಯಾಂಕಿಂಗ್ ದಲ್ಲಿ ಈಗ ನಾವು ಯಾವುದೋ ಒಂದು ಜನರಿಗೆ ಅವೇರ್ನೆಸ್ ಮಾಡಿದ ಕೂಡಲೇ ಅವ್ರು ಬೇರೆ ಯಾವುದೋ ಒಂದು ಟೆಕ್ನಿಕ್ ಮಾಡಿಸಿ ಜನರಿಗೆ ಫ್ರಾಡ್ ಮಾಡ್ತಾ ಇರ್ತಾರ. ಸೊ ನಾವು ಏನ್ ಮಾಡ್ಬೇಕಾಗಿರ್ತೈತೆ, ಇತರ ಬಗ್ಗೆ ಯಾರು ಇತರ ಬಗ್ಗೆ ನಾವು ಎಚ್ಚರಿಕೆ ವಹಿಸ್ತಾರ, ಸೇಫ್ಟಿ ಮೇಜರ್ ಫಾಲೋ ಮಾಡ್ತಾರ. ಮತ್ತೆ ಬ್ಯಾಂಕಿಂಗ್ ದಿಂದ ನಾವು ಬಹಳಷ್ಟು ಜನ ನಾವು ಜನರಿಗೆ ಸೇಫ್ಟಿ ಮೇಜರ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಟಿವಿ ನ್ಯೂಸ್ ಮುಖಾಂತರ ಆಗಲಿ, ನಿಮ್ಮ ಕೇಳಿ ಎನ್ನುವುದನ್ನು ಕೂಡ ಬಹಳಷ್ಟು ನೀವು ಸೈಬರ್ ಸೆಕ್ಯೂರಿಟಿ ಕಾರ್ಯಕ್ರಮ ಮಾಡಿದ್ದೀರ. ಸೊ ಆದ್ರೂ ಕೂಡ ಬಹಳಷ್ಟು ಜನ ಅವರಿಗೆ ದುರ್ಲಕ್ಷ್ಯದಿಂದ ಸೊ ಈ ಸೈಬರ್ ಫ್ರಾಡ್ಗೆ ತುತ್ತಾಗುತ್ತಾರೆ.
0: ಸರ್, ಈಗ ಅಟಲ್ ಪಿಂಚಣಿ ಯೋಜನೆ ಬಗ್ಗೆ ಸ್ವಲ್ಪ ತಿಳಿಸಿ.
1: ಹಾ, ಈಗ ನಾವು ಏನು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಂತ ಹೇಳ್ತೇವೆ, ಅದರಲ್ಲಿ ಮೊಟ್ಟ ಮೊದಲೇ ಪ್ರಧಾನ ಮಂತ್ರಿ ಜೀವನ್ ಪಿಎಂ ಜೆಡಿವೈ ಅಕೌಂಟ್, ಜೀರೋ ಬ್ಯಾಲೆನ್ಸ್ ಅಕೌಂಟ್, ಅದೇ ತರ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆ, ಆಮೇಲೆ ಮತ್ತೊಂದು ಈ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ದಲ್ಲಿ ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನೆ. ಅದೇ ತರ ನಮ್ಮ ಈಗಾಗಲೇ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಏನಾಗಿರುತ್ತೆ ಅಂದ್ರೆ, ಭಾರತೀಯ ಈಗ ಏನು ಗವರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರೆ ಅವರಿಗೆ ರಿಟೈರ್ಮೆಂಟ್ ಆದ್ಮೇಲೆ ಪೆನ್ಷನ್ ಇರುತ್ತದೆ, ಅದೇ ತರ ನಮ್ಮ ಭಾರತೀಯ ಜನರು ಬಹಳಷ್ಟು ಜನ ಈಗ ನಮ್ಮ ರೈತರಾಗಲಿ ಅಸಂಘಟಿತ ಕಾರ್ಮಿಕರಾಗಲಿ ಅಂತ ಬಹಳಷ್ಟು ಜನರಿಗೆ ಪೆನ್ಷನ್ ಇರುವುದಿಲ್ಲ. ಸೊ ಹಾಗಾಗಿ ಗವರ್ಮೆಂಟ್ ಆಫ್ ಇಂಡಿಯಾದವ್ರು ಏನ್ ಮಾಡ್ಯಾರ, ಅವರು ಇದು 2014 ಒಂದು ಅಟಲ್ ಪಿಂಚಣಿ ಯೋಜನೆ ಅಂತೂ ಒಂದು ಹೊಸ ಸ್ಕೀಮ್ ಲಾಂಚ್ ಮಾಡ್ಯಾರ ಅವರು. ಈ ಸ್ಕೀಮು 18 ಮೇಲೆ ಮತ್ತು 40 ಒಳಗಿನ ಜನರಿಗೆ ಅವ್ರೇನ್ ಮಾಡಿರ್ತಾರೋ ತಮ್ಮ ಆ ಪ್ರೀಮಿಯಂ ಅವ್ರ ಏಜ್ ತಕ್ಕಂತ ಅವರಿಗೆ 1,000 ಪೆನ್ಷನ್ ಬೇಕು, 2,000 ಪೆನ್ಷನ್ ಬೇಕು, 3,000 ಪೆನ್ಷನ್ ಬೇಕು, 4,000 ಪೆನ್ಷನ್ ಬೇಕು, 5,000 ಈ ಬೇರೆ ಬೇರೆ ವೆರೈಟೀಸ್ ಇದಾವ. ಸೊ ತಾವು ಗ್ರಾಹಕರು ಏನ್ ಮಾಡಬೇಕು, ಬ್ಯಾಂಕಿಂಗ್ ದಲ್ಲಿ ಹೋಗಿ ತಮ್ಗೆ ಯಾವ್ದು ಪೆನ್ಷನ್ ಬೇಕು ಆ ಪ್ರಕಾರ ಪ್ರೀಮಿಯಂ ಏನ ಮೊತ್ತವನ್ನು ಅದು ಚಾರ್ಟ್ ಇರ್ತೈತಿ. ಸೊ ಆ ಪ್ರಕಾರ ಏನ್ ಮಾಡಬೇಕು, ತಿಂಗಳಾಗಲಿ 3 ಮತ್ತೆ 6 ಐತಲ್ರಿ ಈ ಪ್ರೀಮಿಯಂ ಮೊತ್ತವನ್ನು ತುಂಬಿಸಿ 60 ಆದ ಕೂಡಲೇ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಈ ಸ್ಕೀಮ್ ಜಾಯಿನ್ ಆದವರಿಗೆ ಅವರಿಗೆ ಪೆನ್ಷನ್ ಸಿಗುತ್ತದೆ.
0: ಸರ್, ಈಗ NPS ಅಂದ್ರೆ ಏನು, ಅದರ ಬಗ್ಗೆ ಸ್ವಲ್ಪ?
1: ಹಾ ಸರ್, ಈಗ ಅಟಲ್ ಪೆನ್ಷನ್ ಯೋಜನೆ ಅಂದ್ರೆ ಹೆಂಗಿದೆ ಅಂದ್ರೆ, ಇದರಲ್ಲಿ ಏಜ್ ಲಿಮಿಟ್ ಇದೆ. ಸೊ ಇದರಲ್ಲಿ ಏಜ್ ಅಂದ್ರೆ 18 ಮೇಲೆ 40 ಒಳಗಿಂದ ಜನರಿಗೆ ಮಾತ್ರ ಈ ಅಟಲ್ ಪೆನ್ಷನ್ ಯೋಜನೆ ಇದೆ. ಮತ್ತು ಇದರಲ್ಲಿ ರಿಸ್ಟ್ರಿಕ್ಷನ್ ಏನಿದೆ ಅಂದ್ರೆ, ಇದು 5,000 ಮಾತ್ರ ಮ್ಯಾಕ್ಸಿಮಮ್ ಪೆನ್ಷನ್ ಸಿಗುತ್ತದೆ. ಸೊ ಬಹಳಷ್ಟು ಜನರು ಏನಿರ್ತಾವೋ ಈಗ ಅವರು ಬಹಳಷ್ಟು ಕೆಲವು ಏನಿರ್ತಾರೋ ನಮಗೆ ಇನ್ನೂ ಹೆಚ್ಚಿಗೆ ಪೆನ್ಷನ್ ಸಿಗಬೇಕಂತ ಬೇಕಂತ ಇರ್ತಾರ. ಸೊ ಅಂತ ಸಲುವಾಗಿ ಗವರ್ಮೆಂಟ್ ಆಫ್ ಇಂಡಿಯಾದವರು ಇವತ್ತು ಏನ್ ಮಾಡ್ಯಾರ, ಮತ್ತೊಂದು ನ್ಯೂ ಪೆನ್ಷನ್ ಸ್ಕೀಮ್ NPS ಅಂತ ಒಂದು ಸ್ಕೀಮ್ ಲಾಂಚ್ ಮಾಡ್ಯಾರ. ಸೊ ಈ ಸ್ಕೀಮ್ ದ ಬೆನಿಫಿಟ್ಸ್ ಏನಂದ್ರ, 18 ಮೇಲಿಂದ ಜನ ಮತ್ತೆ 85 ಒಳಗಿಂದ ಯಾರಾದರೂ ಕೂಡ ಈ ನ್ಯೂ ಪೆನ್ಷನ್ ಸ್ಕೀಮ್ ಗೆ ಜಾಯಿನ್ ಮಾಡಬಹುದು. ಮತ್ತೆ ನ್ಯೂ ಪೆನ್ಷನ್ ಸ್ಕೀಮ್ ದಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ. ಸೊ ಇತರಲ್ಲಿ ನೀವು ಏನ್ ಮಾಡಬಹುದು, ಯಾವ್ದು ಸ್ಕೀಮ್ ನೀವು ಅಕೌಂಟ್ ಓಪನ್ ಮಾಡಿದ ಕೂಡಲೇ ನ್ಯೂ ಪೆನ್ಷನ್ ಸ್ಕೀಮ್ ಅಕೌಂಟ್ ಓಪನ್ ಮಾಡಿಸಿ, ಇತರಲ್ಲಿ ನಿಮಗೆ ಯಾವ್ದರ ಸಾಧ್ಯ ಆಗ್ತಾ ಇದೆ ಅದ ತರ ನೀವು ಏನ್ ಮಾಡಬಹುದು, ಆ ಸ್ಕೀಮ್ ದಲ್ಲಿ ಅಮೌಂಟ್ ಅನ್ನು ನೀವು ಏನ್ ಮಾಡಬಹುದು, ಇನ್ವೆಸ್ಟ್ಮೆಂಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನ್ಯೂ ಪೆನ್ಷನ್ ಸ್ಕೀಮ್ ಇತರಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾದವರ ರೈತ ಸಲುವಾಗಿ ಈಗ ಅಸಂಘಟಿತ ಕಾರ್ಮಿಕರಿಗೆ NPS ಸಿಂಚಯ ಅಂತ ಒಂದು ಹೊಸ ಸ್ಕೀಮ್ PFRD ಅಂತ ಲಾಂಚ್ ಮಾಡ್ಯಾರ. ಸೊ ಈ ಸ್ಕೀಮ್ ದಲ್ಲಿ ನೀವು ವಾರ್ಷಿಕ 250 ಅಕೌಂಟ್ ತೆಗೆಸಿ ಅದರಲ್ಲಿ ನೀವು 10 ಕೂಡ ಹಾಕಿ ನೀವು ಈ ಸ್ಕೀಮ್ ಬೆನಿಫಿಟ್ಸ್ ಒಂದೈತಲ್ರಿ ತೆಗಿಲಿಕ್ಕೆ ಅವಕಾಶ ಇದೆ. ಮತ್ತೆ NPS ದಲ್ಲಿ ಹೆಂಗಿದೆ ಅಂದ್ರೆ, ರಿಸ್ಟ್ರಿಕ್ಷನ್ ಇಲ್ಲ. ನೀವು 10 ಆಗಿ, 20 ಆಗಿ, 1,000 ಹಾಕಿ, 10,000, 20,000, 100,000 ನೀವು ಎಷ್ಟಾದ್ರೂ ಈ ಸ್ಕೀಮ್ ದಲ್ಲಿ ಲಾಂಚ್ ಮಾಡಿ ನೀವೇನು ಅಮೌಂಟ್ ಈ ಸ್ಕೀಮ್ ದಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತೀರಿ ಅದೇನಾಗ್ತೈತಿ, ಅವರು ಸ್ಕೀಮ್ ದಲ್ಲಿ 15 ಒಂದು ಲಾಕಿನ್ ಪೀರಿಯಡ್ ಇದೆ, ಇಲ್ಲಾದ್ರೆ 60 ಆದ್ಮೇಲೆ ಅವರಿಗೆ ನೀವೇನು ಲಾಕಿನ್ ಕಾರ್ಪಸ್ ಫಂಡ್ ಜಮಾ ಆಗಿರ್ತೈತಿ, ಬೇಸರ್ ಆನ್ ದಟ್ ಈ ಅವರಿಗೆ ಪೆನ್ಷನ್ ಡಿಸೈಡ್ ಆಗ್ತೈತಿ. ಅಟಲ್ ಪೆನ್ಷನ್ ದಲ್ಲಿ ಮುಂಚಿತವಾಗಿ ಎಷ್ಟು ಪೆನ್ಷನ್ ಬರುತ್ತೆ ಗುರುತಾಗ್ತೈತಿ, ಬಟ್ ನ್ಯೂ ಪೆನ್ಷನ್ ದಲ್ಲಿ ಹೆಂಗಿದೆ, ಫ್ಲೆಕ್ಸಿಬಿಲಿಟಿ ಇದೆ. ನೀವು ಎಷ್ಟು ಬೇಕಷ್ಟು ಅಮೌಂಟ್ ಹಾಕಿ, ನೀವು ಎಷ್ಟು ಹೆಚ್ಚಿಗೆ ಅಮೌಂಟ್ ಕಾಂಟ್ರಿಬ್ಯೂಷನ್ ಮಾಡ್ತೀರಿ, ಬೇಸರ್ ಆನ್ ದಟ್ ನಿಮ್ಗೆ 60 ಆದ್ಮೇಲೆ ಆ ತರ ಪೆನ್ಷನ್ ನಿಮ್ಗೆ ಸಿಗುತ್ತೆ.
0: ಸರ್, ರಿಕೆವೈಸಿ ಅಂದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ?
1: ಹಾ, ಸೊ ಇವತ್ತು ನಮ್ಮ ಬ್ಯಾಂಕಿಂಗ್ ದಲ್ಲಿ ಈಗಾಗಲೇ ನಾವು ಏನು ಫೈನಾನ್ಸಿಯಲಿ ಆರ್ಥಿಕ ಸೇರ್ಪಡೆ ಅಂತ ಹೇಳ್ತೀವಿ, ಇತರಲ್ಲಿ ಈ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ನಾವು ಏನ್ ಮಾಡ್ತೀವಿ, ಎಲ್ಲಾ ಬ್ಯಾಂಕ್ ದಲ್ಲಿ ನಾವು ಖಾತೆಗಳು ತೆರಿತೀವಿ. ಸೊ ಈ ನಾವು ಖಾತೆಗಳು ಏನ್ ಮಾಡಬೇಕಾಗಿರ್ತೈತಿ, ಸೊ ನಾವು ಖಾತೆ ತೆಗೆಯುವಾಗ ನಾವೇನ್ ಮಾಡಬೇಕು, KYC ಸಬ್ಮಿಟ್ ಮಾಡಿರ್ತೀವಿ. ಸೊ ಅದರಲ್ಲಿ ಆಧಾರ್ ಕಾರ್ಡ್ ಆಗಲಿ, ಪ್ಯಾನ್ ಕಾರ್ಡ್ ಆಗಲಿ, ಸೊ KYC ಸಬ್ಮಿಟ್ ಮಾಡಿರ್ತೀವಿ. ಆಮೇಲೆ ನಾವು ಏನ್ ಮಾಡಬೇಕೈತಿ, ಯಾವುದು ನಾವು ಬ್ಯಾಂಕಿನ ಖಾತೆ ತೆಗೆದ ಮೇಲೆ ಅದರಲ್ಲಿ ಅವಾಗ ಅವಾಗ ನಾವು ಬ್ಯಾಂಕಿಂಗ್ ಖಾತೆಯಲ್ಲಿ ನಾವು ಏನ್ ಮಾಡಬೇಕು, ಟ್ರಾನ್ಸಾಕ್ಷನ್ ಮಾಡಬೇಕಾಗ್ತೈತಿ. ಸೊ ಈ ಖಾತೆಯಲ್ಲಿ ನಾವು ಟ್ರಾನ್ಸಾಕ್ಷನ್ ಮಾಡ್ತಾ ಮಾಡ್ತಾ ಸಪೋಸ್ ಯಾರೊಬ್ರು ಅಕೌಂಟ್ ತೆಗೆಸಿ 2 ಬ್ಯಾಂಕ್ ಕಡೆ ಹೋಗಿಲ್ಲ ಅಂದ್ರೆ, ಅವಾಗ ಏನಾಗ್ತೈತಿ ಅಲ್ರಿ, ಅದು ಖಾತೆ ನಿಷ್ಕ್ರಿಯ ಖಾತೆ ಆಗ್ತೈತಿ. ಆಗ್ತಿತ್ತು. ಸೊ ಅವಾಗ ಏನಾಗ್ತಿತ್ತು, ನಿಷ್ಕ್ರಿಯ ಖಾತೆ ಆಗುತ್ತದೆ. ಆಮೇಲೆ ಏನ್ ಮಾಡಬೇಕಾಗ್ತದೆ, ಅವರು 2 ವರ್ಷ ಆದ್ಮೇಲೆ ಮತ್ತು ಗ್ರಾಹಕ ಬ್ಯಾಂಕ್ ಕಡೆ ಹೋಗಿ ಅವ್ರು ಮತ್ತೊಮ್ಮೆ ಬ್ಯಾಂಕ್ ದಲ್ಲಿ ಏನ್ ಮಾಡ್ಬೇಕಾಯ್ತಿ, KYC ಅಪ್ಡೇಟ್ ಮಾಡ್ಬೇಕಾಗ್ತೈತಿ. ಸೊ ಅದಕ್ಕೆ KYC ಅಪ್ಡೇಟ್ ಮಾಡಿದ್ಮೇಲೆ ಐತಲ್ರೆ, ನಾವು ಮತ್ತೆ ಅಕೌಂಟ್ ಅನ್ನು ನವೀಕರಣಗೊಳಿಸಿದ್ದೆ. ಆಮೇಲೆ ಅದೇ ತರ ಈಗ ಸಪೋಸ್ 2 ವರ್ಷ ಬ್ಯಾಂಕ್ ಕಡೆ ಹೋಗಿಲ್ಲ, ಖಾತೆ ನಿಷ್ಕ್ರಿಯ ಆಗುತ್ತಿದೆ. ಆಮೇಲೆ ಕಸ್ಟಮರ್ ಐತಲ್ರೆ 10 ವರ್ಷ ಬ್ಯಾಂಕ್ ಕಡೆ ಹೋಗಿಲ್ಲ, 10 ವರ್ಷ ಬ್ಯಾಂಕ್ ಹೋಗಿಲ್ಲ ಅಂದ್ರೆ ಅದಕ್ಕೆ ಖಾತೆ ಡಾರ್ಮೆಂಟ್ ಅಂತ ಹೇಳ್ತಾರ. ಸೊ ಡಾರ್ಮೆಂಟ್ ಆಗಿ ಗೌರ್ಮೆಂಟ್ ಅದ 10 ವರ್ಷ ಆದ್ಮೇಲೆ ಅದರಾಗಿಂದ ಅಮೌಂಟ್ ಡೆಫ್ ಆಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಒಂದು ಡೆಫ್ ಫಂಡ್ ಹೋಗ್ತಿತ್ತು. ಸೊ ಡೆಫ್ ಅಂತ ಫಂಡ್ ಹೇಳ್ತಾರೆ. ಸೊ ಅದೇ ತರ ನಾವು ಏನ್ ಮಾಡಬೇಕಾಗಿರ್ತೈತಿ, ಈಗ ನಿಮ್ದು ಖಾತೆ ನಾವು ಅವಾಗ ಅವಾಗ ಟರ್ನ್ ಓವರ್ ಮಾಡ್ಬೇಕಂತ ಇರ್ತೈತಿ. ಸೊ ಇದರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಏನ್ ಮಾಡಿರ್ತಾರೆ, ನಮ್ಗೇನು ಗ್ರಾಹಕರು 3 ಖಾತೆ ವಿಂಗಡಣೆ ಮಾಡಿರ್ತಾರೆ, 3 ಬೇರೆ ಬೇರೆ ಇದರಲ್ಲಿ. ಅದರಲ್ಲಿ ಏನಿರ್ತಾವ, ಲೋ ಸೆಕ್ಯೂರಿಟಿ, ಮೀಡಿಯಂ ಮತ್ತು ಹೈ ಸೆಕ್ಯೂರಿಟಿ. ಸೊ ಈ ತರ 3 ಖಾತೆಯಲ್ಲಿ ವಿಂಗಡಣೆ ಮಾಡುತ್ತಾರೆ. ಸೊ ಇದರಲ್ಲಿ ಖಾತೆಯಲ್ಲಿ ಏನ್ ಗ್ರಾಹಕರು ಇರ್ತಾರ, ಈಗ ಸಪೋಸ್ ಯಾರು ಬಿಸ್ನೆಸ್ ಮಾಡ್ತಾರ, ಅವರು ಹೈ ರಿಸ್ಕ್ ಕ್ಯಾಟಗರಿದಲ್ಲಿ ಬರ್ತಾರ, ಅವ್ರೇನ್ ಮಾಡ್ಬೇಕಾದ್ರೆ ಪ್ರತಿ 2 ವರ್ಷಕ್ಕೊಮ್ಮೆ KYC ಮಾಡ್ಬೇಕಾಗಿರ್ತೈತಿ. ಸೊ ಏನು ನಾವು ಆಲ್ರೆಡಿ ಖಾತಾ ತೆಗೆದ್ಮೇಲೆ ಈಗಿನ ಗ್ರಾಹಕರು ಅವ್ರೇನು ಕ್ಯಾಟಗರಿ ಇರ್ತಾವ, ಸೊ ಆ ಮತ್ತೊಮ್ಮೆ ಅವ್ರೇನ್ ಮಾಡ್ಬೇಕು, ಬ್ಯಾಂಕಿಂಗ್ ರೂಲ್ಸ್ ಪ್ರಕಾರ 2 ವರ್ಷಕ್ಕೊಮ್ಮೆ ಅಂದ್ರೆ ಹೈ ಸೆಕ್ಯೂರಿಟಿ ಅವ್ರಿಗೆ ಪ್ರತಿ 2 ವರ್ಷಕ್ಕೊಮ್ಮೆ KYC ಸಬ್ಮಿಟ್ ಮಾಡಲೇಬೇಕು. ಅದಕ್ಕೆ ರಿ-KYC ಅಂತ ಹೇಳ್ತಾರೆ. ಆಮೇಲೆ ಈಗ ನಾರ್ಮಲ್ ಮೀಡಿಯಂ ಕ್ಯಾಟಗರಿ ಜನ ಇರ್ತಾರ, ಸೊ ಅವ್ರಿಗೆ ಪ್ರತಿ 5 ವರ್ಷಕ್ಕೊಮ್ಮೆ ಬ್ಯಾಂಕ್ನಾಗ ಹೋಗಿ ಅವ್ರ ಖಾತಾ ರೆಗ್ಯುಲರ್ ಇರ್ತಾವ, ಅವ್ರ ವ್ಯವಹಾರ ಮಾಡ್ತಾ ಇರ್ತಾರ, ಮಾಡಿದ್ರು ಕೂಡ ಅವ್ರು ಮತ್ತೊಮ್ಮೆ ಬ್ಯಾಂಕ್ದಲ್ಲಿ ಏನ್ ಮಾಡ್ಬೇಕು, ಅವ್ರದ್ದು ಏನಾರ ಆಧಾರ್ ಕಾರ್ಡ್ ಇದು ಅಡ್ರೆಸ್ ಚೇಂಜ್ ಆಯ್ತು, ಮೊಬೈಲ್ ಚೇಂಜ್ ಆಯ್ತು, ಇಮೇಲ್ ಚೇಂಜ್ ಆಯ್ತು. ಸೊ ನಾವೇನ್ ಮಾಡ್ಬೇಕು, ಮತ್ತೊಮ್ಮೆ ಬ್ಯಾಂಕ್ದಲ್ಲಿ ಹೋಗಿ ನಾವು KYC ನಾವೇನ್ ಮಾಡ್ತೀವಿ, ಅದ ರಿ-KYC ಅಂತೀವಿ. ಆಮೇಲೆ ನಾರ್ಮಲ್ ಲೋ ರಿಸ್ಕ್ ಕ್ಯಾಟಗರಿ ಕಸ್ಟಮರ್ಸ್ ಇರ್ತಾರೆ, ಸೊ ಹುಡುಕಿದ ಜನ ಏನ್ 0 ಬ್ಯಾಲೆನ್ಸ್ ಆಗಲಿ, ಸೊ ಇಂಥವ್ರು ಏನ್ ಮಾಡ್ತಾವೆ, ಪ್ರತಿ 8 ವರ್ಷಕ್ಕೊಮ್ಮೆ ಬ್ಯಾಂಕ್ದಲ್ಲಿ ಹೋಗಿ ಅವ್ರ ಖಾತೆ ಚಾಲತಿ ಇದ್ರು ಕೂಡ ಅವ್ರು ತಮ್ಮ ಮತ್ತೊಮ್ಮೆ ಅವ್ರೇನು KYC ಇರ್ತಾವ, ಆಧಾರ್ ಕಾರ್ಡ್ ಆಗಲಿ, ಅವ್ರ ಮೊಬೈಲ್ ನಂಬರ್ ಆಗಲಿ, ಏನರ ಚೇಂಜ್ ಆಯ್ತಂದ್ರ ಅದು ಹೋಗಿ ಬ್ಯಾಂಕ್ದಲ್ಲಿ ನಾವು ಏನು ಮತ್ತೊಂದ್ಸಲ ಅಪ್ಡೇಟ್ ಮಾಡ್ತೀವಿ, ಆ ಪ್ರೊಸೆಸ್ಗೆ ನಾವು ರಿ-KYC ಅಂತ ಹೇಳ್ತೀವಿ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಅತಿಥಿ ಲೀಡ್ ಜಿಲ್ಲಾ ವ್ಯವಸ್ಥಾಪಕರು ಕೆನರಾ ಬ್ಯಾಂಕ್ ಬೆಳಗಾವಿಯ ಪ್ರಶಾಂತ್ ಕೂಡ್ಕೆ ಅವರು. ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಾಹಿತಿ ಈ ಒಂದು ಅಭಿಯಾನದ ಬಗ್ಗೆ ತಿಳಿಸಿಕೊಟ್ರಿ. ನಾವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ ಸರ್. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನ್ ಹೇಳಿಕೆ ಇಷ್ಟಪಡ್ತೀರಾ
1: ಸರ್? ಮೊಟ್ಟ ಮೊದಲಿನ ನಿಮ್ಗೆ ಕೇಳಿ ಧ್ವನಿಗೆ ಧನ್ಯವಾದ ಹೇಳುತ್ತೇನೆ. ಯಾಕಂದ್ರೆ ನಿಮ್ಗೆ ಕೇಳಿ ಅನ್ನೋದಿನಿಂದ ಇವತ್ತು ಬಹಳಷ್ಟು ವಿಷಯದಲ್ಲಿ ನೀವು ಕಾರ್ಯಕ್ರಮವನ್ನು ಕೇಳುಗರಿಗೆ ಹೇಳುತ್ತಾ ಇದೆ. ಅದರಲ್ಲಿ ಈಗೇನು ಫೈನಾನ್ಷಿಯಲ್ ಇನ್ಕ್ಲೂಷನ್ ಇರ್ತೈತಿ, ಫೈನಾನ್ಸಿಯಲಿ ಆರ್ಥಿಕ ಸಾಕ್ಷರತೆ ಬಗ್ಗೆ ಹೇಳ್ತಾ ಇರ್ತೇವೆ, ಅದೇ ಥರ ಆರೋಗ್ಯ ಸಾಕ್ಷರತೆ ಹೇಳ್ತಾ ಇರ್ತೇವೆ, ಮತ್ತು ಶಿಕ್ಷಣದ ಬಗ್ಗೆ ಬಹಳಷ್ಟು ನೀವು ಮಾಹಿತಿ ಕೊಡ್ತಾ ಇದ್ದೀರಿ. ಸೊ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಒಂದು ಇರುತ್ತದೆ. ಸೊ ಹಾಗಾಗಿ ಈಗ ನಾವು ಎಲ್ಲ ಹೇಳಬೇಕಂದ್ರೆ ಭಾರತ ದೇಶದಿಂದ ಮತ್ತು ಬೆಳಗಾವಿ ಡಿಸ್ಟಿಕ್ದಿಂದ ಈಗೆಲ್ಲ ಬಹಳಷ್ಟು ಜನರು ಏನು ಮಾಡಿರ್ತಾರೆ, ಈ ಸ್ಕೀಮ್ ಬಗ್ಗೆ ಗುರುತಿಲ್ಲ. ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಭಾರತ ದೇಶ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸಾಧಾರಣ 25 ಲಕ್ಷ ಜನ ಪ್ರಧಾನಮಂತ್ರಿ PMJGY ಎಲಿಜಿಬಲ್ ಇದ್ದಾರೆ, ಅದರ 8.5 ಲಕ್ಷ ಮಾತ್ರ ಎನ್ರೋಲ್ಮೆಂಟ್. ಆಮೇಲೆ ಸುಮಾರು 33 ಲಕ್ಷ ಜನರಲ್ಲಿ 18.5 ಲಕ್ಷ ಜನ ಪ್ರಧಾನಮಂತ್ರಿ ಸುರಕ್ಷಾ ಬೀಮಾದಲ್ಲಿ ಎನ್ರೋಲ್ಮೆಂಟ್, ಮತ್ತು ಬಹಳಷ್ಟು ಜನ ಏನ ಈ ಸ್ಕೀಮ್ದಲ್ಲಿ ಜಾಯಿನ್ ಆಗಿಲ್ಲ. ಸೊ ಹಾಗಾಗಿ ನಾ ಈ ನಿಮ್ಮ ಕೇಳುವರಿಗೆ ಹೇಳಬೇಕಂದ್ರೆ ಬೆಳಗಾವಿ ಜಿಲ್ಲೆದಂತ ಎಲ್ಲರೂ ಈ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಗೆ ಜಾಯಿನ್ ಆಗಿರಿ, PMSBY, PMJGY ಮತ್ತು ಅಟಲ್ ಪೆನ್ಷನ್ ಯೋಜನಾ ಮತ್ತು ನ್ಯೂ ಪೆನ್ಷನ್ ಸ್ಕೀಮ್ ಜಾಯಿನ್ ಆಗಿರಿ. ಅದೇ ತರ ಮತ್ತೊಂದು ಒಂದು ವಿಷಯ ಅಂದ್ರೆ ಈಗಾಗಲೇ ಈಗ ಏನ್ ಸ್ಕೀಮ್ನಾಗ ಜಾಯಿನ್ ಆಗಿರ್ತಾರೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ಗೆ, ಇದು

0: ಕಿಂತ ಮುಂಚೆ ಈಗಾಗಲೇ ಬ್ಯಾಂಕ್ ಮುಖಾಂತರ SMS ಆಗಲಿ ಅವರೆಲ್ಲ ಅಲರ್ಟ್ ಹೋಗಿರ್ತಾರ, ಆದ್ರೆ ಯಾರಿಗೆ ಗೊತ್ತಿಲ್ಲ. ಅಲ್ಲಿ ಹೋಗಿ ಮಿನಿಮಮ್ ಅವ್ರ ಖಾತೆಯಲ್ಲಿ ಒಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡಿ ಈ ಸ್ಕೀಮ್ ರಿನ್ಯೂ ಮಾಡ್ಕೊಳ್ಳಿ. ಮತ್ತು ಯಾರು ಈ ಸ್ಕೀಮ್ ದಿನ ಬಹಳಷ್ಟು ಜನ ರಿನ್ಯೂ ಎನ್ರೋಲ್ಮೆಂಟ್ ಮಾಡಿಲ್ಲ. ಸೊ ನಾವು ಅದರ ಸಲುವಾಗಿ ಏನ್ ಮಾಡ್ತಾ ಇದ್ದೀವಿ, ಈ ಜೂನ್ ದಿಂದ ನಾವು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್, ನಗರಸಭೆ, ಪುರಸಭೆ ಮುಖಾಂತರ ಮತ್ತು ಬಹಳ ಬೆಳಗಾವಿ ಜಿಲ್ಲೆದಂತ ಎಲ್ಲಾ ಜನರಿಗೆ ಒಂದು ಮಾಹಿತಿ ಕೊಡ್ಲಿಕ್ಕೆ ನಾವು ಬರ್ತಾ ಇದ್ದೇವೆ. ಮತ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿದ್ದಂತ ನಾವು ಲೀಡ್ ಡಿಸ್ಟ್ರಿಕ್ಟ್ ಆಫೀಸ್ ಇಂದ ನಮ್ಮಲ್ಲಿ ಫೈನಾನ್ಸ್ ಲಿಟರ್ಸ್ ಕೌನ್ಸಿಲರ್ ಅಂತ ಇದ್ದಾವ, ಅದೇ ತರ ಬ್ಯಾಂಕ್ ಮುಖಾಂತರ ಬ್ಯಾಂಕ್ ಮಿತ್ರ ಅಂತ ಇರ್ತಾರ. ಸೊ ಈ ಬ್ಯಾಂಕ್ ಮಿತ್ರ ಮುಖಾಂತರ ನಾವೇನ್ ಮಾಡ್ತೇವೆ, ಮಾಹಿತಿ ಕೊಟ್ಟು ಮತ್ತೆ ಈ ಸ್ಕೀಮ್ ದಲ್ಲಿ ಎನ್ರೋಲ್ಮೆಂಟ್ ಮಾಡ್ಲಿಕ್ಕೆ ಅವಕಾಶ ಇರುತ್ತದೆ. ಸೊ ಹಾಗಾಗಿ ಎಲ್ಲರೂ ಈ ಸ್ಕೀಮ್ ಬಗ್ಗೆ ಎನ್ರೋಲ್ಮೆಂಟ್ ಮಾಡಿ ಮತ್ತೆ ಇತರ ಸದುಪಯೋಗ ತಗುವಂತ ನಾ ನಿಮ್ಮ ಈ ಕೇಳಿ ವಿನೋದನವರಿಗೆ ಕೇಳುತ್ತೇನೆ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಸರ್.
0: ನಮಸ್ಕಾರ ಸರ್, ಥ್ಯಾಂಕ್ ಯು, ಧನ್ಯವಾದ.
1: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಷಯ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನದ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ಲೀಡ್ ಜಿಲ್ಲಾ ವ್ಯವಸ್ಥಾಪಕರು ಕೆನರಾ ಬ್ಯಾಂಕ್ ಬೆಳಗಾವಿಯ ಪ್ರಶಾಂತ್ ಕೂಡ್ಗೆಯವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.
0: ನಮಸ್ಕಾರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.
3: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.

0: யாரோ யாரோ யாரோ அந்த
1: ಬಂದ ನೋಡು ಮಂಜುನಾಥ್ ನಿಮ್ಮ ಮನೆ ಪಕ್ಕದಲ್ಲಿ ಪಕ್ಕ ಪ್ರೀತಿಯ ಹುಡುಗ ನಾನು ಮಂಜುನಾಥ್ ಪೈ ಆತ್ಮೀಯ ಸ್ನೇಹಿತರೆ ಇದು ವಾರದ ಕೊನೆ ದಿನ ಶುಭ ಶುಭ ಶುಭ ಶನಿವಾರ ವರ್ಷದ 5ನೇ ತಿಂಗಳು ತಿಂಗಳಿನ 30ನೇ ದಿನ May 30, 2026 ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಏನಪ್ಪ ಕಾರ್ಯಕ್ರಮದ ವಿಶೇಷತೆ ಎಸ್ ಆತ್ಮೀಯ ಸ್ನೇಹಿತರೆ ಇದು ಕಾರ್ಯಕ್ರಮದ ಚಿತ್ರಮಂದಿರ ಈ ವಾರ ನಮ್ಮ ಚಿತ್ರಮಂದಿರದಲ್ಲಿ ಬಹಳಷ್ಟು ಜನ ಭಾಗವಹಿಸ್ಲಿಕ್ಕಾಗಿಲ್ಲ ನೆಟ್ವರ್ಕ್ ಇಶ್ಯೂ ಇದು ಅದು ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಬನ್ನಿ ಭಾಗವಹಿಸಿ ಹನುಮಪ್ಪನ ಸ್ಪೆಷಲ್ ಚಿತ್ರಮಂದಿರ ಅಂದರೆ ಕನ್ನಡ ಚಿತ್ರರಂಗದ ನಮ್ಮ ದೇವರ ಗೀತೆ ಅದು ಎಸ್ಪೆಷಲಿ ಹನುಮಪ್ಪನ ಗೀತೆ ರಿಕ್ವೆಸ್ಟ್ ಮಾಡೋದೇ ಕಾರ್ಯಕ್ರಮದ ವಿಶೇಷತೆ ಸೊ ಸ್ನೇಹಿತರೆ ಬನ್ನಿ ಹಾಟ್ಲೈನ್ ಸಂಖ್ಯೆ 9014904 ಈ ನಂಬರ್ ಮೇಲೆ ಕರೆ ಮೆಸೇಜ್ ವಾಟ್ಸಪ್ ಮೆಸೇಜ್ ಮುಖಾಂತರ ತಿಳಿಸಿ ಕನ್ನಡ ಚಿತ್ರರಂಗದ ದೇವರ ಗೀತೆ ಅದು ಎಸ್ಪೆಷಲಿ ಹನುಮಪ್ಪನ ಗೀತೆ ಸೊ ಸ್ನೇಹಿತರೆ ಒಳ್ಳೊಳ್ಳೆ ಗೀತೆಗಳನ್ನು ನಿಮ್ಮ ಕಡೆಯಿಂದ ನಾನು ಅಪೇಕ್ಷೆಯಲ್ಲಿರುವೆ ಸೊ ಬರಲಿ ಒಳ್ಳೊಳ್ಳೆ ಗೀತೆಗಳ ರಿಕ್ವೆಸ್ಟು ಹಾಟ್ಲೈನ್ ಸಂಖ್ಯೆ 9019904904 ಸೊ ಸ್ನೇಹಿತರೆ ಹನುಮಪ್ಪನ ಸ್ಪೆಷಲ್ ಚಿತ್ರಮಂದಿರ ವಾರದ ಕೊನೆ ದಿನ ಬನ್ನಿ ಹಾಟ್ಲೈನ್ ಸಂಖ್ಯೆ 9019904904 ಬಜರಂಗಿ 2 ಚಿತ್ರದ್ದು ಬಜರೇ ಬಜರೇ ಬಜರಂಗಿ ಈ ಗೀತೆಯೊಂದಿಗೆ ಆರಂಭ ಮಾಡ್ತಾ ಇದ್ದೇನೆ ಸೊ ಸ್ನೇಹಿತರೆ ವಾರದ ಆರಂಭನೇ ಮಾಡುತ್ತೇನೆ ನಾನು ಆದರೆ ಬಹಳಷ್ಟು ಜನರಿಗೆ ಧ್ವನಿ ನನ್ನ ಕೇಳಿಸ್ಲಿಲ್ಲ ನೆಟ್ವರ್ಕ್ ಇಶ್ಯೂ ಇದು ಅದು ಅಂತ ಬನ್ನಿ ವಾರದ ಕೊನೆ ದಿನ ಶುಭ ಶನಿವಾರ ಹನುಮಪ್ಪನ ವಾರ ಚಿತ್ರಮಂದಿರ ಸ್ಪೆಷಲ್ ತೊಗೊಂಡು ಬಂದಿದ್ದೇನೆ ಕನ್ನಡ ಚಿತ್ರರಂಗದ ಹನುಮಪ್ಪನ ಗೀತೆಗಳು ಕಾರ್ಯಕ್ರಮದಲ್ಲಿ ರಿಕ್ವೆಸ್ಟ್ ಮಾಡಿ ಇಲ್ಲಾಂದರೆ ದೇವ್ರ ಗೀತೆಯನ್ನು ರಿಕ್ವೆಸ್ಟ್ ಮಾಡ್ಬೋದು ಆಲ್ ರೈಟ್ ಬರ್ತಾ ಇದೆ ಮೊದಲನೇ ಗೀತೆ ಸೊ ಬಜರಂಗಿ ಸಾಂಗ್ ಕ್ಲಿಗರ ನೋಡಿ ನಮ್ಮ ಕಲಾಗಾರ ಗೋಪಿ ಲೋಹಾರ್ ಅವರ ಪ್ರೀತಿಯ ಸುಪುತ್ರಿ 3ನೇ ಜನ್ಮದಿನ ಇವತ್ತು ಸೊ ಹ್ಯಾಪಿ ಬರ್ತ್ಡೇ ಶ್ರದ್ಧಾ ಅಂತ ಹೇಳಿದ್ದಾರೆ ಶ್ರದ್ಧಾ 100 ಕಾಲು ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನಗೆ ಓಪನಿಂಗ್ ಗೀತೆ ಪ್ರಸಾರ ಮಾಡ್ತಾ ಇದ್ದೇನೆ ಕೇಳಿ ಮಜಾ ಮಾಡಿ ಸೊ ಸ್ನೇಹಿತರೆ ಬನ್ನಿ ಎಲ್ಲರೂ ಭಾಗವಹಿಸಿ ದಿಸ್ ಇಸ್ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ ಹನುಮಪ್ಪನ ಸ್ಪೆಷಲ್ ಕಾರ್ಯಕ್ರಮ ಹಾಡನ್ನು ಕೇಳಿ ಮಜಾ ಮಾಡಿ
2: ವಜ್ರಾಯುಧ ಮದಮರ್ದನಂ

ರೈಟ್ ಆತ್ಮೀಯ ಸ್ನೇಹಿತರೆ, ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ ವಾರದ ಕೊನೆ ದಿನ ಸ್ಪೆಷಲ್. ಏ, ಇವತ್ತು ವಾರದ ಕೊನೆ ದಿನ ಸ್ಪೆಷಲ್ ತಗೊಂಡು ಬಂದಿದ್ದೇನೆ ಹನುಮಪ್ಪನ ಸ್ಪೆಷಲ್ ಕಾರ್ಯಕ್ರಮ. ಸೊ ಕನ್ನಡ ಚಿತ್ರರಂಗದಲ್ಲಿ ಹನುಮಪ್ಪನ ಗೀತೆ, ಪ್ರಭು ಶ್ರೀರಾಮ್ ಅವರ ಗೀತೆ ಏನಾದರೂ ಇದ್ರೆ ನಿಮ್ಮ ಕಡೆ ರಿಕ್ವೆಸ್ಟ್ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಓಪನಿಂಗ್ ಗೀತೆಯನ್ನು ಪ್ರಸಾರ ಮಾಡಿದೆ ಗೋಪಿ ಲೋಹಾರ್ ಅವರ ಪ್ರೀತಿಯ ಸುಪುತ್ರಿ ಶ್ರದ್ಧಾ ಅವರ 3ನೇ ಜನ್ಮದಿನ ಇತ್ತು, ಅದು ವಿಶ್ ಆಯಿತು. ಬನ್ನಿ, ವಿನೋದ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗ್ತಾ ಇದೆ. ರಿಕ್ವೆಸ್ಟ್ ಬಂದಿದೆ ಪ್ರಚಂಡ ಪುಟಾಣಿಗಳು ಅನ್ನೋ ಚಿತ್ರ, ಜೈ ಜಯ ಹನುಮಂತ. ರವಿಚಂದ್ರನ್ ಅವರ ಸ್ಪೆಷಲ್ ಖಂಡಿತ ಮಾಡೋಣ ವಿನೋದ್ ಅವರೇ, ಡೋಂಟ್ ವರಿ. ಆ್ಯಂಡ್ ಆತ್ಮೀಯ ಸ್ನೇಹಿತರೆ, ಹಾಟ್ಲೈನ್ ಸಂಖ್ಯೆ 9019904904 ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ರಿಕ್ವೆಸ್ಟ್ ಮಾಡಿ ಕನ್ನಡ ಚಿತ್ರರಂಗದ ದೇವರಗೀತೆ ಸ್ಪೆಷಲಿ ಹನುಮಪ್ಪ ಅಥವಾ ಪ್ರಭು ಶ್ರೀರಾಮ್ ಹಾಡನ್ನು ಕೇಳಿ ಮಜಾ ಮಾಡಿ.

0: ರಾಮಭದ್ರಾಯ ರಾಮಚಂದ್ರಾಯ
1: ಕಾರ್ಯಕ್ರಮದ ಮುಂದಿನ ಹಾಡು ಜಯ ಶ್ರೀ ರಾಮ ಬರ್ತಾ ಇದೆ. ಈ ಒಂದು ಸುಮಧುರವಾದ ಗೀತೆ ಈಗ ಪ್ರಸಾರವಾಗಿರೋ ಗೀತೆ ನಮ್ಮ ಚಂದ್ರಕಾಂತ್ ಬಡ್ಗಾವಿ ಅವರು ಕೂಡ ರಿಕ್ವೆಸ್ಟ್ ಮಾಡಿದರು. ಸೊ ಕಾರ್ಯಕ್ರಮದ ಮುಂದಿನ ಹಾಡು ಪ್ರಕಾಶ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಇದಾದ ತಕ್ಷಣ ಅಕ್ಬರ್ ಅಲಿ ಅವರು ಕರೆ ಮಾಡಿ ಈದ್ ಮುಬಾರಕ್ ಅಂತ ಹೇಳಿದ್ದಾರೆ. ಆ್ಯಂಡ್ ಅವರ ಪ್ರೀತಿಯ ಬ್ರದರ್ ಮಲ್ಲಿಕ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಮುಕುಂದ ಮುರಾರಿ. ಕಾರ್ಯಕ್ರಮದ ಮುಂದಿನ ಗೀತೆ ಆಗಿದೆ. ಸೊ ಸ್ನೇಹಿತರೆ ಮುಂದಿಗೆ ನಾವು ಚಿತ್ರಮಂದಿರ ಸ್ಪೆಷಲ್ ಕಾರ್ಯಕ್ರಮದ ವಾಪಸ್ ತಗೊಂಡು ಬಂದಿರೋ ಕಾರಣನೇ ಇದು. ನೆಟ್ವರ್ಕ್ ಇಶ್ಯೂ ಆಗಿತ್ತು ಇದು ಅದು ಅಂತ. ಸೊ ಬನ್ನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಆದಷ್ಟು ಹನುಮಪ್ಪನ ಗೀತೆ ಪ್ರಭು ಶ್ರೀರಾಮ ಅವರ ಗೀತೆ ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದ್ದೇನೆ. ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳು ಲೈನ್ಡ್ ಅಪ್ ಇವೆ, ಕೇಳಿ ಮಜಾ ಮಾಡಿ.

ಒಳ್ಳೆ ಗೀತೆ ಬಂದಿದೆ, ಎಲ್ಲಿರುವೆ ತಂದೆ ಮಾರು. ಜೈ ಮಾರುತಿ 800 ಅನ್ನೋ ಚಿತ್ರದ ಗೀತೆ ಅಪ್ಪು ಸರ್ ಅವರ ಧ್ವನಿಯಲ್ಲಿ, ಇಂದು ನಾಗರಾಜ್ ಅವರ ಧ್ವನಿಯಲ್ಲಿ ಈ ಗೀತೆ ರಿಕ್ವೆಸ್ಟ್ ಮಾಡಿರೋರು ಪೂಜಾ ಅವರು ಕಾರ್ಯಕ್ರಮದಲ್ಲಿ ಬರ್ತಾ ಇದೆ. ವಿನೋದ್ ಅವರೇ ಬಹಳ ಇಲ್ಲಾದ್ರೆ ನೀಲಕಂಠ ಚಿತ್ರದ ನೋಡ್ದೇನೆ, ಕೊನೆಯಲ್ಲಿ ಇನ್ನೂ ಬಹಳಷ್ಟು ರಿಕ್ವೆಸ್ಟ್ ಬಂದಿದೆ, ಸೊ ನಾನು ಅದನ್ನ ಲೈನ್ಅಪ್ ಈಗ ಹೇಳ್ತೇನೆ. ಸೊ ಸ್ನೇಹಿತರೆ, ಈಗ ಜೈ ಮಾರುತಿ ಗೀತೆ ಆದ ತಕ್ಷಣ ಗಿರೀಶ್ ಅವರು ರಿಕ್ವೆಸ್ಟ್ ಮಾಡಿರೋ, ಗೋಪಾಲಬ ಭಾಸ್ಕರ್ ಅವರು ರಿಕ್ವೆಸ್ಟ್ ಮಾಡಿರುವ ನಂದನಂದನ ನೀನು ಶ್ರೀಕೃಷ್ಣ, ಅದಾದ ತಕ್ಷಣ ಸ್ನೇಹಿತರೆ ಬರ್ತಾ ಇದೆ ಉಮೇಶ್ ಅವರು ರಿಕ್ವೆಸ್ಟ್ ಮಾಡಿರುವ ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಅದಾದ ತಕ್ಷಣ ಶಂಭೋ ಶಿವ ಶಂಭೋ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ ಸ್ನೇಹಿತರ ಕಾರ್ಯಕ್ರಮದಲ್ಲಿ. ಇವತ್ತಿನ ದಿನ ಅಶೋಕ್ ಅವರು ಅವರು ಹೇಳಿದ್ದಾರೆ, ಮಂಜುನಾಥ್ ಅವರೇ ಮತ್ತೊಮ್ಮೆ ತಗೊಂಡು ಬಂದಿದ್ದಕ್ಕೆ ಧನ್ಯವಾದ, ನಾವು ಕೂಡ ಹೋದ ವಾರ ಅಂದರೆ ಇದೇ ವಾರದ ಆರಂಭ ನಾವು ಕೇಳಲಿಲ್ಲ, ಮಿಸ್ ಆಯಿತು ಅಂತ. ಸೊ ಅಶೋಕ್ ಅವರೇ, ನೀವು ರಿಕ್ವೆಸ್ಟ್ ಮಾಡಿರುವ ಗೀತೆ ಕೂಡ ಲೋಡ್ ಆಗಿದೆ. ನಿಮ್ಮೊಂದಿಗೆ ನಾವು ಶುಭ ಶನಿವಾರ ಸ್ಪೆಷಲ್ ಕಾರ್ಯಕ್ರಮ ಚಿತ್ರ ಮಂದಿರ. ವಾರದಲ್ಲಿ ಒಮ್ಮೆ ಬರುವುದು, ಆದರೆ ಈಗ ಇನ್ನೊಮ್ಮೆ ಬಂದಿದ್ದ ಕಾರಣ ನೆಟ್ವರ್ಕ್ ಈಗ ಮಸ್ತ್ ಬರತ್ತ, ಅದಕ್ಕೆ ಸ್ನೇಹಿತರೆ ಬನ್ನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಹಾಡನ್ನು ಕೇಳಿ ಮಜಾ ಮಾಡಿ.

ಕೃಷ್ಣ ಭಾಸ್ಕರ್ ರಿಕ್ವೆಸ್ಟ್ ಮಾಡಿರುವ ಸುಮಧುರವಾದ ಗೀತೆ ತಯಾರಾಗಿದೆ. ವಿಚ್ ಇಸ್ ನಂದನಂದನ ನೀನು ಶ್ರೀಕೃಷ್ಣ. ಬರ್ತಾ ಇದೆ ಈ ಗೀತೆ ಆತ್ಮೀಯ ಸ್ನೇಹಿತರೆ. ವಾರದ ಕೊನೆ ದಿನ ಸ್ಪೆಷಲ್ ಚಿತ್ರಮಂದಿರ, ನಮ್ಮ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆ ದೇವರ ಗೀತೆ ರಿಕ್ವೆಸ್ಟ್ ಮಾಡೋ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ತಮ್ಮ ಸಮಯ ಕೊಟ್ಟು ಭಾಗವಹಿಸಿದ್ದೀರಾ. ಒಳ್ಳೊಳ್ಳೆ ಗೀತೆಗಳೆಲ್ಲ ಲೈನ್ ಅಪ್ ಆಗಿವೆ. ಗಜಾನನ್ ಕಂಕರ್ ಅವರು ಕರೆ ಮುಖಾಂತರ ಶ್ರೀರಾಮಾಂಜನೇಯ ಯುದ್ಧ ಚಿತ್ರದ್ದು ಹನುಮನ ಪ್ರಾಣ ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆ ಶೋಭಾ ಢವಳಿಯವರು, ವಿನಾಯಕ್ ಢವಳಿಯವರು, ಇಡೀ ನಮ್ಮ ವಿಜಯಲಕ್ಷ್ಮಿ ಇವರೆಲ್ಲರೂ ಕೂಡಿ ಹೋಗಿದ್ದಾರೆ ಜ್ಯೋತಿಬಾಗೆ. ನಿನ್ನೆ ನಾನು ಹೇಳಿದ್ನಲ್ಲ, ಅವರು ಮೆಸೇಜನ್ನು ಮಾಡಿದರು. ಸೊ ಸ್ನೇಹಿತರೆ, ಜ್ಯೋತಿಬಾ ಗುಡ್ಡಕ್ಕೆ ಆಮೇಲೆ ಮಂತ್ರ ಇದಕ್ಕೆ ಲಕ್ಷ್ಮೀ ದೇವಿಯ ಒಂದು ದರ್ಶನ ಪಡೀಲಿಕ್ಕೆ, ಕೊಲ್ಲಾಪುರ ಮಹಾಲಕ್ಷ್ಮೀ ದೇವಿಯ ದರ್ಶನ ಪಡೀಲಿಕ್ಕೆ ಹೋಗ್ತಾ ಇದ್ದಾರೆ. ಸೊ ಅವರಿಗೋಸ್ಕರನೂ ಈ ಗೀತೆ ಅಂತ ಹೇಳಿದರು. ಇದಾದ ತಕ್ಷಣ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಪ್ರತೀಕ್ಷಾ ಅವರು, ಮಂಜುನಾಥ್ ಸರ್. ಇವತ್ತಿನ ಕಾರ್ಯಕ್ರಮ ತಗೊಂಡು ಬಂದಿದ್ದಕ್ಕೆ ಧನ್ಯವಾದ. ವಾರದ ಕೊನೆ ದಿನ ಚಿತ್ರಮಂದಿರ ನಾವು ಕೇಳ್ತಾ ಇದ್ದೇವೆ. ನಿಮ್ಮ ಧ್ವನಿಯಲ್ಲಿ ಇರೋ ಆ ಒಂದು ಶಕ್ತಿನೇ ನಮಗೆ ಕೊಡುತ್ತೆ ಸ್ಫೂರ್ತಿ ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ರಿಕ್ವೆಸ್ಟ್ ಮಾಡಿರುವ ಗೀತೆ ವೀರಂ ಚಿತ್ರದು ಶಿವ ಶಿವ. ಎಸ್, ಈ ಗೀತೆ ಆದ ತಕ್ಷಣ ಬರ್ತಾ ಇದೆ ಕಾರ್ಯಕ್ರಮದಲ್ಲಿ ಉಗ್ರಂ ವೀರಂ. ಈ ಗೀತೆಯನ್ನು ವಿಶಾಲ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಆತ್ಮೀಯ ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳಲ್ಲಿ ಇದು ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಸರಿಯೇ ಬರುತ್ತೆ ರೀ ಉಗ್ರಂ ವೀರಂ ಮಹಾದಶಂ, ಇದು ಬಂದೇ ಬರುತ್ತೆ. ಸೊ ಬನ್ನಿ, ಹಾಡನ್ನ ಕೇಳಿ, ಎಂಜಾಯ್ ಮಾಡಿ. ದಿಸ್ ಇಸ್ ವರ್ಷದ 5ನೇ ತಿಂಗಳು, ತಿಂಗಳಿನ 30ನೇ ದಿನ. ನೋಡಿ ಆತ್ಮೀಯ ಸ್ನೇಹಿತರೆ, 2026 5 ತಿಂಗಳು ಗಾಯಬಾಯಿತು, 6ನೇ ತಿಂಗಳಿಗೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಆ ವರ್ಷದ ಆರಂಭದಲ್ಲಿ ನೀವು ಏನೇನೋ ತಲೆಯಾಗಿ ಇಟ್ಕೊಂಡಿದ್ರಲ್ಲೇ, ಅದೆಲ್ಲ ಬಿಟ್ಟಾಕಿ ಆನಂದದ ಕಣ್ಣೀರು ಎಷ್ಟು ಬಂತು ಈ ಪ್ರಶ್ನೆಗೆ ಉತ್ತರ ಕೊಡಿ. ಜೀವನ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ ನೀವು ಎಷ್ಟು ಶ್ರೀಮಂತ ಅಂತ. ನಿಜವಾದ ಸಂಪತ್ತು ಮನ ನೆಮ್ಮದಿ. ಆತ್ಮೀಯ ಸ್ನೇಹಿತರೆ, ಹಾಡನ್ನ ಕೇಳಿ ಮಜಾ ಮಾಡಿ.

ಆತ್ಮೀಯ ಸ್ನೇಹಿತರೆ, ಹುಡುಗರು ಚಿಂತನದು ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ವಾರದ ಕೊನೆ ದಿನ ಶುಭ ಶನಿವಾರ 30 May 2026 ನಿಮ್ಮೊಂದಿಗೆ ನಾವು ಸ್ಪೆಷಲ್ ಚಿತ್ರ ಮಂದಿರ ಆಗಿದೆ. ಹೌಸ್ಫುಲ್ ಅರ್ಥ ಇನ್ನು ನನಗೆ ರಿಕ್ವೆಸ್ಟ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಗೀತೆಗಳು ಲೈನ್ಡ್ ಅಪ್ ಇವೆ, ಮಸ್ತ್ ಮಸ್ತ್ ಗೀತೆಗಳು ಫ್ರಾಮ್ ಕನ್ನಡ ಚಿತ್ರರಂಗ. ಬನ್ನಿ ಕೇಳೋಣ, ಎಂಜಾಯ್ ಮಾಡೋಣ ಸ್ನೇಹಿತರೆ. ಅದರೊಂದಿಗೆ ನಾನು ಕೇಳಿರೋ ಪ್ರಶ್ನೆಗೆ ಎಷ್ಟು ಜನ ಉತ್ತರ ಕೊಟ್ಟಾರ ನೋಡ್ರಿಯಪ್ಪ. ಪೂಜಾ ಅವರು ಹೇಳಿದ್ದಾರೆ, ಸರ್ ಆನಂದದ ಕಣ್ಣೀರು ಭಾಳ ಕಮ್ಮಿ, ದುಃಖದ ಕಣ್ಣೀರು ಭಾಳ ಜಾಸ್ತಿ ಆಗಿದ್ದೀರಿಪ್ಪ ಅಂತ. ಏನವ ಇಷ್ಟು ಸಣ್ಣ ವಯಸ್ಸಿನಾಗ ಅಂತ ಹೇಳೋಕ್ಕೂ ಆಗೋದಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಈ ಚಿಂತೆ ಒತ್ತಡ ಎಲ್ಲರಿಗೂ ಟೆನ್ಷನ್ ಕೊಡಾಗತ್ತದ. ಟೆನ್ಷನ್ ಎಲ್ಲರಿಗೂ ಇದೆ. ಚಿಕ್ಕ ಮಕ್ಕಳರಿಂದ ಹಿರಿಯರಿವರೆಗೂ ಟೆನ್ಷನ್ ಇದೆ. ಸೊ ಎಲ್ಲರ ಜೀವನದಲ್ಲಿ ಇರೋ ಟೆನ್ಷನ್ನು ಎಲ್ಲ ಸಾಮಾನ್ಯ. ಜೀವನ ಇಸಿಕಲ್ ಟು ಟೆನ್ಷನ್ ಮಾಡಿ ಇಟ್ಕೊಂಡು ಬಿಟ್ಟೆವು ನಾವು. ಆ ಗ್ಯಾಪ್ನಲ್ಲಿ ಏನಾದರೂ ಒಂದು ಆನಂದದ ಕಣ್ಣೀರು ಹುಡುಕಾಡಲೇಬೇಕು ಆತ್ಮೀಯ ಸ್ನೇಹಿತರೇ. ದಿಸ್ ಇಸ್ ಮೈ ಪಾಯಿಂಟ್. ವರ್ಷದ 6ನೇ ತಿಂಗಳಿಗೆ ನಾವು ಎಂಟ್ರಿ ಕೊಡಾಗದವೆ. ಎಸ್, ಶುಭ ಸೋಮವಾರ. June 1 ಸ್ಟಾರ್ಟ್ ಆಗುತ್ತೆ 6ನೇ ತಿಂಗಳು ಪ್ರಾರಂಭ. ಅಂಥ ಸಂದರ್ಭದಲ್ಲಿ ನಾನು ಕೇಳಿರೋ ಒಂದೇ ಪ್ರಶ್ನೆ, ಜೀವನದಲ್ಲಿ ಈ 2026 5 ತಿಂಗಳು ಮುಗೀತು, ಇದರಲ್ಲಿ ನಿಮ್ಮ ಕಣ್ಣಲ್ಲಿ ಆನಂದದ ಕಣ್ಣೀರು ಎಷ್ಟಿದೆ? ಆನಂದದ ಕ್ಷಣ ಎಷ್ಟಿದೆ? ನಿಜವಾದ ಸಂಪತ್ತು ಇದೆ, ಮನ ನೆಮ್ಮದಿ ಯಾರ ಕಡೆ ಇದೆ ಅವ್ರ ಕಡೆನೇ ಅತಿ ಜಾಸ್ತಿ ಸಂಪತ್ತಿದೆ ಅಂತ ತಿಳ್ಕೊಳ್ಳಿ. ಸೊ ಸ್ನೇಹಿತರೆ, ಈ ವಿಷಯವನ್ನು ಮತ್ತೆ ಮತ್ತೆ ಹೇಳುತ್ತೇನೆ. ತೀರು ಹೋದರೆ ಒಬ್ಬ ವ್ಯಕ್ತಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾರೆ. ನನ್ನ ಗುರಿ ಜೀವಂತವಾಗಿದ್ದಾಗ ಮನಸ್ಸಿನಲ್ಲಿ ಶಾಂತಿ ಸದಾ ಇರಬೇಕು, ಇದೇ ಗುರಿಯಾಗಿರಬೇಕು. ಹಾಡನ್ನು ಕೇಳಿ ಮಜಾ ಮಾಡಿ.

KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu. KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: ജവും മാരുതതുല്യവേഗം ജിതേന്ദ്രിയം ബുദ്ധിമതാം വരിഷ്ഠം.
1: കാര്യക്രമ മുന്തിന ഹാടു പ്രേമ ബരഹ ചിത്രദ്ദു ആത്മീയ സ്നേഹിതരെ കാര്യക്രമ നിമ്മൊಂದಿಗೆ ನಾವು ಚಿತ್ರಮಂದಿರ ವಾರದ ಕೊನೆ ದಿನ ಸ್ಪೆಷಲ್ ಅಂತ ತಗೊಂಡು ಬಂದೆ. ಅದಕ್ಕೆ ತಕ್ಕಂತೆ ನೀವು ಎಲ್ಲರೂ ಪ್ರೀತಿಯಿಂದ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಕಾರ್ಯಕ್ರಮದ ಮುಂದಿನ ಹಾಡು SPB ಅವರ ಧ್ವನಿಯಲ್ಲಿ ಬರ್ತಾ ಇದೆ, ಪ್ರೇಮ ಬರಹ ಚಿತ್ರದ್ದು ಜಯ ಹನುಮಂತ. ಸೊ ಸ್ನೇಹಿತರೆ, ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋರು ಲಕ್ಷ್ಮಿಯವರು, ಅದಾದ ತಕ್ಷಣ ಜಯ ಬಜರಂಗಿ. ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮಹೇಶ್ ಅವರು. ಸೊ ಸ್ನೇಹಿತರೆ, ಲೈನ್ಡ್ ಅಪ್ ಇವೆ ಹಿಂಗೆ ಗೀತೆಗಳು. ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರಾ. ದೊರೆ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಪ್ರದೀಪ್ ಅವರು. ಸೊ ಸ್ನೇಹಿತರೆ, ವಾಟ್ಸಪ್ ಮೆಸೇಜ್ ಮುಖಾಂತರ ಸರ್ ನೀವು ಹೇಳಿರುವ ಮಾತು ಅದು ನಿಜ, ನಾವು ಕೂಡ ಕಣ್ಣಲ್ಲಿ ಆನಂದದ ಕಣ್ಣೀರು ಲೆಕ್ಕ ಹಚ್ಚಬೇಕು, ಹಂಗಾಗಿದೆ ನೋಡಿ. ಎಸ್, ನಾನು ಅದಕ್ಕೆ ಕೇಳಿದ್ದು ಈ ಒಂದು ಪ್ರಶ್ನೆಯನ್ನು. ಏಕೆಂದರೆ ಆತ್ಮೀಯ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಮಗೆ ಹಂಗೆ ಅಳಕ್ಕೆ ಬಹಳಷ್ಟು ಕಾರಣಗಳಿದಾವೆ. ಏನಿಲ್ಲ, ನಮಗೆ ಈ ಸಿಗುವುದಿಲ್ಲ ಅದು ಸಿಗುವುದಿಲ್ಲ ಅಂತ ದುಃಖದಲ್ಲಿ ನಾವು ಅಳಕ್ಕೆ ಬಹಳಷ್ಟು ಕಾರಣಗಳು ಹುಡುಕಾಡ್ತೀವಿ. ಆದರೆ ಆನಂದದ ಕಣ್ಣೀರಿಗೆ ಎಷ್ಟು ನಿಮಗೆ ಸಂದರ್ಭ ಸಿಕ್ಕಿದೆ, ಇದೇ ಪ್ರಶ್ನೆ. ಬನ್ನಿ ಆತ್ಮೀಯ ಸ್ನೇಹಿತರ, ವರ್ಷದ 6ನೇ ತಿಂಗಳಿಗೆ ಶುಭ ಸೋಮವಾರ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ವಿ ಆರ್ ಎಂಟ್ರಿಂಗ್ ಇನ್ ದ 6th ಮಂತ್ ಆಫ್ 2026. ಇದುವರೆಗೂ ನಿಮ್ಮ ಜೀವನದಲ್ಲಿ ಆನಂದದ ಕಣ್ಣೀರು ಎಷ್ಟು ಬಂದಿದೆ, ಇದ್ರ ಬಗ್ಗೆ ಲೆಕ್ಕ ಹಚ್ಚಿ. ಮತ್ತೆ ಹೇಳ್ತಾ ಇದ್ದಾನೆ, ಯಾರು ಶ್ರೀಮಂತ? ಮನಸ್ಸಲ್ಲಿ ಮನದಲ್ಲಿ ನೆಮ್ಮದಿ ಇರೋನೇ ನಿಜವಾದ ಶ್ರೀಮಂತ. ಹಾಡನ್ನ ಕೇಳಿ ಮಜಾ ಮಾಡಿ.
0: ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ.

ಕಾರ್ಯಕ್ರಮದ ಈ ಗೀತೆ ಪ್ರೀತಿಯವರು ರಿಕ್ವೆಸ್ಟ್ ಮಾಡಿದ್ದು. ಮುಂದಿನ ಗೀತೆ ಬರ್ತಾ ಇದೆ ಅಶೋಕ್ ಅವರು ರಿಕ್ವೆಸ್ಟ್ ಮಾಡಿರುವ ರಾಮನ ನಿನಗೆ. ಸೊ ಸ್ನೇಹಿತರೆ, ದೊರೆ ಚಿತ್ರದ ಗೀತೆ ಇದಾದ ತಕ್ಷಣ ದ್ರೋಣ ಅನ್ನೋ ಒಂದು ಚಿತ್ರ ಅಣ್ಣನ ಶಿವಣ್ಣ ಅಭಿನಯಿಸಿರುವ ಚಿತ್ರದ ಗೀತೆ ಶ್ರೀರಾಮನೇ. ಈ ಗೀತೆ ಅಭಿಷೇಕ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಅದಾದ ತಕ್ಷಣ ಋಷಿಕೇಶ್ ಅವರ ಮನೆ ಮಗಳು ಚಿತ್ರದ್ದು ಶ್ರೀರಾಮಚಂದ್ರನ ಚೆಲುವ ಅನ್ನೋ ಒಂದು ಗೀತೆಯನ್ನು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಾರೆ. ಸ್ನೇಹಿತರೆ, ಅದಾದ ತಕ್ಷಣ ಬರ್ತಾ ಇದೆ ರೇರೆ ಬಜರಂಗಿ. ಈ ಗೀತೆಯನ್ನ ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ನೇಹಿತರೆ ಕೃತಿಗೆ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ರಾಜಶ್ರೀಯರು ಜೈ ಶ್ರೀರಾಮ್ ಜೈ ಜಿನೇಂದ್ರ ಅಂತ ಹೇಳಿ ಮೈ ಫೇವರೇಟ್ ಗೀತೆ ಕೇಳೋ ಮಾದ ಎಸ್ ಅದ ಪ್ರಸಾರ ಮಾಡುವಾಗಲೂ ನಿಮ್ದೇ ನೆನಪಾಯ್ತು, ಒಳ್ಳೇದಾಗ್ಲಿ. ಸೊ ಸ್ನೇಹಿತರೆ, ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ವಾರದ ಕೊನೆ ದಿನ ಚಿತ್ರಮಂದಿರವನ್ನು ತಗೊಂಡು ಬಂದಿರುವ ಕಾರಣನೇ ನಿಮ್ಮೆಲ್ಲರ ಮನಸ್ಸಲ್ಲಿ ಭಕ್ತಿಯ ಜ್ಯೋತಿ. ಅದರೊಂದಿಗೆ ನೆಟ್ವರ್ಕ್ ಚಲೋ ಇರಲಿಕ್ಕಿಲ್ಲ. ಸೊ ಆ ಒಂದು ಕಾರಣಕ್ಕೆ ಈಗ ಮಸ್ತ್ ಬೈಕಿ ನೀವು ಕೇಳ್ತಾ ಇದ್ದೀರಾ. ಸೊ ಒಂದು ಆ ಮೇನ್ ಕಾರಣಕ್ಕೆ ತಗೊಂಡು ಬಂದಿದ್ದೆ, ಅದಾಯಿತು. ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ವರ್ಷದ 6ನೇ ತಿಂಗಳಿಗೆ ನಾವು ಎಂಟ್ರಿ ಕೊಡಾಕತ್ತೇವೆ. ಶುಭ ಸೋಮವಾರ ಬರುತ್ತೆ, ಜೂನ್ 1 ಚಾಲು ಆಗುತ್ತೆ ವರ್ಷದ 6ನೇ ತಿಂಗಳು. ಸೊ ಸ್ನೇಹಿತರೆ, ನೆನಪಿರಲಿ ನಾನು ಹೇಳಿರುವ ಮಾತು, ಇದುವರೆಗೂ ನೀವು ನಿಮ್ಮ ಜೀವನದಲ್ಲಿ ಎಷ್ಟು ಆನಂದದ ಕಣ್ಣೀರು ತೆಗೆದಿದ್ದೀರಾ, 2026ರ 50% ಹೋಯಿತು, ಇನ್ನು ಉಳಿದಿರೋ 50% ಆದರೂ ನಾವು ಆನಂದದ ಕಣ್ಣೀರು ಒಂದಿನದಲ್ಲಿ ಒಂದ್ಸಲ ಆದರೂ ನಾವು ಅನುಭವಿಸೋಣ, ಹೌದಲ್ವಾ? ಹಾಡನ್ನು ಕೇಳಿ

ಶ್ರೀಕಾರ ಶ್ರೀಕಾರ ಶ್ರೀಕಾರ ಇಲ್ಲದ ಪಾಠವಿಲ್ಲ, ಓಂಕಾರ ಇಲ್ಲದ ಪೂಜೆಯಿಲ್ಲ, ಜೈಕಾರ ಮಾಡದ ದುಂಬಿ ಇಲ್ಲ, ಜೈಕಾರ

ಭಜರಂಗಿ ಗೀತೆ ಬರ್ತಾ ಇದೆ ಕೃತಿಕಾ ಅವ್ರದ್ದು. ಇದಾದ ತಕ್ಷಣ ಎಂದೋ ಬರೆದ ಈ ಗೀತೆ ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ನೇಹಿತರೆ ಪವನ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಅದಾದ ತಕ್ಷಣ ಸೂಜುಗಾದ ಸೂಜು ಮಲ್ಲಿಗೆ ಗಿರೀಶ್ ಅವರು ಗಿರೀಶ್ ಅಲ್ರಪ್ಪ ಈ ಗೀತೆಯನ್ನ ಕಾರ್ಯಕ್ರಮದಲ್ಲಿ ಚಿತ್ರ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಅದಾದ ತಕ್ಷಣ ಚಂದ್ರಚೂಡ ಶಿವ ಪಾರ್ವತಿ ಕಾರ್ಯಕ್ರಮದಲ್ಲಿ ವಾಟ್ಸಪ್ ಮೆಸೇಜ್ ಮುಖಾಂತರ ಅರವಿಂದ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆಯಾಗಿದೆ. ಅದಾದ ತಕ್ಷಣ ಕಾರ್ಯಕ್ರಮದ ಕೊನೆ ಗೀತೆ ನಮ್ಮ ವಿನೋದ್ ಅವರು ಬಹುಶಃ ಕೇಳ್ತಾ ಇದಾರೋ ಇಲ್ಲೋ ಗೊತ್ತಿಲ್ಲ. ವಿನೋದ್ ಅವರು ಒಂದು ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ರು, ದೇವರು ಬರೆದ ಈ ಗೀತೆ ನೀಲಕಂಠ ಚಿತ್ರದ್ದು. ವಿನೋದ್ ಅವರೇ, ನೀವು ಬಹುಶಃ ಟ್ಯೂನ್ಡ್ ಇನ್ ಇದ್ದೀರೋ ಇಲ್ಲೋ ಗೊತ್ತಿಲ್ಲ, ಆದರೆ ನಿಮ್ಮ ಗೀತೆ ಕೊನೆಯಲ್ಲಿ ಬರ್ತಾ ಇದೆ. ಆ್ಯಂಡ್ ರಾಜಶ್ರೀ ಅವರು, ನಿನಗೆ ನೆನಪು ಬಂತು ಅಲ್ಲ, ಅದೇ ಸಾಕು, ನನಗೆ ತುಂಬ ಖುಷಿ ಆಯಿತು. ನೆನಪು ಹೆಂಗೆ ಬರುವುದಿಲ್ಲ, ನೀವು ಇಷ್ಟು ಪ್ರೀತಿಯನ್ನು ಕೊಡ್ತೀರಾ. ಕೇಳೋ ಮಹಾದೇವ ಮನುಷ್ಯನ ಜೀವ, ಆ ಗೀತೆ ಪ್ರಸಾರ ಮಾಡುವಾಗ ಇವ್ರು ನೆನಪಾಯಿತು, ಯಾಕೆಂದರೆ ಇವರಿಗೆ ಬಹಳ ಇಷ್ಟವಾದ ಗೀತೆ. ಆ್ಯಂಡ್ ಆ ಗೀತೆ ಕೇಳಿದ ತಕ್ಷಣ ಈ ಎಲ್ಲರಿಗೂ ಒಂದು ಕ್ಷಣ ಇಮೋಷ್ನಲ್ ಆಗೇ ಆಗ್ತಾರೆ. ಸೊ ಸ್ನೇಹಿತರೆ, ಬರ್ತಾ ಇದೆ 6ನೇ ತಿಂಗಳು, ನಾವು ಎಂಟ್ರಿ ಆಗ್ತಾ ಇದ್ದೇವೆ 2026ರ 6ನೇ ತಿಂಗಳಿಗೆ. ಸೊ ಈ ವರ್ಷದ 50% ಮುಗಿತಪ್ಪ. ವರ್ಷದ ಕೊನೆಯ ದಿನ ನಾವು ತಲೆ ಮೇಲೆ ಕೈ ಇಟ್ಕೊಂಡು ಎಷ್ಟು ಲೋಕರ್ ಸಮಯ ಹೋಯಿತು, ನಾನು ಏನೇನೋ ವಿಚಾರ ಮಾಡಿದ್ದೆ ಮಾಡಬೇಕು ಅಂತ, ಇನ್ನೂ ಟೈಮ್ ಐತ್ರಿ, ಇನ್ನೂ ಪ್ರಾರಂಭ ಮಾಡ್ರಿ. ಪ್ರತಿನಿತ್ಯ ನಿಮ್ಮ ಮರುಜನ್ಮ ಆಗುತ್ತೆ ಆತ್ಮೀಯ ಸ್ನೇಹಿತರೆ. ಇವತ್ತಿಂದ ಏನು ಬೇಕು ಅದನ್ನು ಮಾಡಲಿಕ್ಕೆ ಒಂದು ಹೆಜ್ಜೆ, ಅದರ ಪ್ರತಿ ಇಡೀ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಹಾಡನ್ನು ಕೇಳಿ ಮತ್ತೆ

ಆತ್ಮೀಯ ಸ್ನೇಹಿತರೆ, ಇದಾಗಿತ್ತು ನಿಮ್ಮೊಂದಿಗೆ ನಾವು ವಾರದ ಕೊನೆ ದಿನ ಶುಭ ಶನಿವಾರದ ಸ್ಪೆಷಲ್ ಚಿತ್ರಮಂದಿರ. ತಮ್ಮ ಬಹುಮೂಲ್ಯ ಸಮಯ ಇಲ್ಲಿಯವರೆಗೂ ಕೊಟ್ಟು ಕೇಳಿದ್ದಕ್ಕೆ ಧನ್ಯವಾದ ತಿಳಿಸುತ್ತಾ ಕಾರ್ಯಕ್ರಮದ ಕೊನೆ ಗೀತೆ ನೀಲಕಂಠ ಚಿತ್ರದ್ದು. ವಿನೋದ್ ಅವರೇ, ನೀವು ರಿಕ್ವೆಸ್ಟ್ ಮಾಡಿದ್ದು ಉಳಿದ್ರೆ ಗೀತೆಗಳು ಏನಾದರೂ ಕಮ್ಮಿ ಇದ್ರೆ ಒಂದು ಲಾಸ್ಟ್ ಗೀತೆ ಪ್ರಸಾರ ಮಾಡಿ ಅಂತ ಪಾಪ ರಿಕ್ವೆಸ್ಟ್ ಮಾಡಿಕೊಂಡಿದ್ರು. ಅವರು ಈ ಗೀತೆ ರಿಕ್ವೆಸ್ಟ್ ಮಾಡಿದ್ದು, ಸೊ ಅವ್ರಿಗೋಸ್ಕರ ಈ ಗೀತೆ. ಅವ್ರು ಕೇಳ್ತಾ ಇದಾರಲ್ಲೋ ಗೊತ್ತಿಲ್ಲ ನನಗೆ, ಆದರೆ ಅವ್ರಿಗೋಸ್ಕರ ಈ ಗೀತೆ ಆಗಿರುತ್ತೆ ಕೊನೆ ಗೀತೆ. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಚಿತ್ರಮಂದಿರ. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಮ್ಮ ಅಮ್ಮ ಕುಡಿ ಮರ್ಯಾದೆ ಇಲ್ಲದಿದ್ದರೆ ಜೀವನದಲ್ಲಿ ಸಿಗುವುದು ಬದೇ. ಬೈಲಾ ಏನಾರ ಐ ಬಾಬಾ ನಂದರ ಗಾಯ ಬಾಜಿದ್ರೆ ನಾ ಕೀಗ ಹೋಗ್ತೇನೆ ಬಾಬಾ. ಜೋ ಬಿ ದೇಗಾ ಮಾ ಬಾಪ್ ಕೋ ತ್ರಾಸ್ ಜಿಂದಗಿ ಮೇ ವೋ ಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು, ನಾಲ್ಕೈದು ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನು ಸಹಾಯ ಮಾಡಿ, ನಾಲ್ಕು ಜನರನ್ನು ಪ್ರೀತಿಸಿ, ನಾಲ್ಕು ಜನರನ್ನು ನಗಿಸಿ, ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುವುದೆ. ಇಷ್ಟೇ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ. ಖುಷಿಯಿಂದ ಇರಲಿಕ್ಕೆ ವೇಣು ದುನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗುವ ಎರಡು ಅದ್ಭುತ ಬಹುಮಾನ. ಮೊದಲನೇ ಬಹುಮಾನ ಅರ್ಥ ಮಾಡಿಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ. ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ, ದುತ್ತು ಅನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕೆ, ಅಂಗೈ ಎಗ್ಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವಕ್ಕೆನೊಬ್ಬರಿಗೆ ಕನಸು, ಅದಕ್ಕೆ ಹೇಳುದು ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ಕೆಲಸ. ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು ಅಂತ ಕೆಲಸ ಮಾಡಿ. ಒಳ್ಳೆ ಕೆಲಸ ಇವತ್ತ ಈಗ ಸದ್ಯಕ್ಕೆ ಮಾಡಿ, ಕೆಟ್ಟ ಕೆಲಸ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯ ಸ್ನೇಹಿತರೆ. ಆದರೆ ಇನ್ನೊಬ್ಬರ ಪ್ರತಿ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಬದಲಾಡವ, ಅಂಥ ವ್ಯಕ್ತಿ ಆಗಲಿಕ್ಕೆ ಹೋಗಬೇಡಿ. ಮಾತಾಡ ಅವ್ರು ಮಾತಾಡಿ ಮರ್ತಿರ್ತಾರು, ಕೇಳೋ ನೆನಪಿಟ್ಕೊಂಡು ಕೊರಗ್ತಿರ್ತಾನು. ನಾನು ಮಂಜುನಾಥ್ ಪೈ. ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ನಮಸ್ಕಾರ ಸ್ನೇಹಿತರೆ, ಕೇರ್ಲಿ ವೇಣುಧ್ವನಿಯ ನಿಮಗಾಗಿ ಕಾನೂನು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಇಂದಿನ ವಿಷಯ ಮಹಿಳೆಯರ ಹಕ್ಕುಗಳು ಮತ್ತು ಕಾನೂನು. ಮಹಿಳೆಯರಿಗಾಗಿ ಯಾವೆಲ್ಲ ಕಾನೂನುಗಳಿವೆ, ಹಾಗೆಯೇ ಮಹಿಳೆಯರಿಗಾಗಿ ಇರುವಂತಹ ಹಕ್ಕುಗಳಾವುವು, ಮಹಿಳೆಯರಿಗಾಗಿ ಇರುವಂತಹ ಕಾನೂನುಗಳ ಬಗ್ಗೆ ನಾವು ಮಹಿಳೆಯರು ಅರಿತುಕೊಂಡರೆ ಮಹಿಳೆಯ ಮೇಲೆ ಆಗುವಂತಹ ದೌರ್ಜನ್ಯವನ್ನು ತಡೆಗಟ್ಟಲು ಸಾಧ್ಯವಾಗುತ್ತೆ. ಹೀಗಾಗಿ ಮಹಿಳೆಯರಿಗಾಗಿಯೇ ಇರುವಂತಹ ಕಾನೂನುಗಳು ಯಾವುವು, ಯಾವ ರೀತಿ ನಾವು ಮಹಿಳೆಯರು ರಕ್ಷಣೆಯನ್ನ ಮಾಡಿಕೊಳ್ಳಬೇಕು, ಇದಕ್ಕೆ ಕಾನೂನುಗಳು ನಮಗೆ ಯಾವ ರೀತಿ ಸಹಾಯ ಮಾಡುತ್ತೆ, ಈ ಎಲ್ಲ ವಿಷಯಗಳ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಬಾರ್ ಅಸೋಸಿಯೇಷನ್ನ ಹಿರಿಯ ನ್ಯಾಯವಾದಿಗಳಾದಂತಹ ಶ್ರೀಮತಿ ಪ್ರಮೀಳಾ ಹಂಪಣ್ಣನವರ್. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ
0: ಮೇಡಮ್. ಈಗ ಮಹಿಳೆಯರಿಗಾಗಿಯೇ ಒಂದು ಕಾನೂನು ಬೇಕಾ ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ. ಅಂದ್ರೆ ಮಹಿಳೆಯರಿಗಾಗಿಯೇ ಒಂದು ಕಾನೂನು ಬೇಕು ಅಂತ ಅನ್ನುವಂತಹ ಒಂದು ವಿಚಾರ ಯಾವಾಗ್ನಿಂದ ಬಂತು, ಮತ್ತೆ ಈ ಕಾನೂನು ಯಾವಾಗ ರೂಪುಗೊಂಡಿತ್ತು?
1: ಮಹಿಳೆಯರಿಗೆ ಕಾನೂನು ಅನ್ನೋದು ನಮ್ಮ ಸಂವಿಧಾನದಲ್ಲೇ ಮಾಡಲ್ಪಟ್ಟಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಾಗಿನ ಕಾಲದಲ್ಲಿ ಮಹಿಳೆ ಮತ್ತು ಪುರುಷರ ನಡುವೆ ಅಸಮಾನತೆಯನ್ನು ಹೋಗಲಾಡಿಸುವುದಕ್ಕೆ ಒಂದು ಕಾನೂನು ರಚಿತವಾಯಿತು. ಅದು ಆರ್ಟಿಕಲ್ 14 ಮತ್ತು ಆರ್ಟಿಕಲ್ 21. ಅದರಲ್ಲಿ ಆ ಪ್ರಕಾರ ಮಹಿಳೆಯರಿಗಾಗಿಯೇ ಒಂದು ಮಹಿಳೆಯರಿಗೆ ಶೋಷಣೆಯನ್ನು ತಪ್ಪಿಸುವ ಸಲುವಾಗಿ ಮಹಿಳಾ ಕಾನೂನುಗಳನ್ನು ಮಾಡಿದರು. ಅದಕ್ಕಿಂತ ಮುಂಚೆ ಹೇಳಬೇಕಂದ್ರೆ ಮಹಿಳಾ ಆಡಳಿತಗಾರರು ನಮ್ಮೆಲ್ಲ ಹಿಂದೆ ಬಹಳಷ್ಟು ರಾಣಿಯರಾಗಿ ಹೋದ್ರು. ಅದರಲ್ಲಿ ದಿಲ್ಲಿಯ ರಜಿಯಾ ಸುಲ್ತಾನ, ಅವಳು 1868 ಇಸ್ವಿಯಲ್ಲಿ ಅವರು ರಾಣಿಯಾಗೆ ಒಂದು ದೇಶವನ್ನೇ ಅವರು ನಡೆಸಿದ್ರು ಅವಾಗಿನ ಕಾಲದಾಗ. ನಂತರ ನಿಮಗೆ ಗೊತ್ತೇ ಇದೆ, ಇಂದಿರಾ ಗಾಂಧಿ ಅವರು ನಡೆಸಿದ್ರು. ಆಮೇಲೆ ಮಹಿಳಾ ಶಿಕ್ಷಣವನ್ನು ಎತ್ತಿ ಹಿಡಿದವರು ಸ್ಪೆಷಲಿ ಇವರು ನಮ್ಮ ಸಾವಿತ್ರಿಬಾಯಿ ಫುಲೆಯವರು. ಸಾವಿತ್ರಿಬಾಯಿ ಫುಲೆಯವರು ಅಂದಿನ ಕಾಲದಲ್ಲಿ ಅವರು ಮಹಿಳೆಯರಿಗೆ ಶಿಕ್ಷಣ ಬೇಕೇ ಬೇಕು, ಮಹಿಳೆಯರು ತಮ್ಮ ತನವನ್ನೆಲ್ಲ ತಾವು ಪ್ರೂವ್ ಮಾಡಬೇಕು ಸಮಾಜ ಮುಂದೆ ಅಂದು 1848 ಇಸ್ವಿಯಲ್ಲಿ ಹೆಣ್ಣು ಮಕ್ಕಳಿಗಾಗಿ ಶಿಕ್ಷಣವನ್ನು ನೀಡಲಿಕ್ಕೆ ಅಂತ ಹೈಸ್ಕೂಲ್ ತೆಗೆದ್ರು ಆವಾಗಿನ ಕಾಲದಲ್ಲಿ. ಆಮೇಲೆ ತಾರಾಬಾಯಿ ಶಿಂದೆ ಅನ್ನೋರು ಮಹಿಳೆಯರ ಸಲುವಾಗಿ ಮೊದಲನೇ ಪುಸ್ತಕವನ್ನು ಬರೆದ್ರು, ಅದು ಕಂಪ್ಯಾರಿಸನ್ ಬಿಟ್ವೀನ್ ದಿ ಮೆನ್ ಅಂಡ್ ವುಮೆನ್, ಮಹಿಳೆ ಪುರುಷರ ಸಲುವಾಗಿ ಏನ್ ತಾರತಮ್ಯ ಆಗ್ತದ ಸಮಾಜದಲ್ಲಿ, ಅದನ್ನ ಹೆಂಗ್ ಹೋಗಲಾಡಿಸ್ಬೇಕು ಅಂತ ಒಂದು ಪುಸ್ತಕವನ್ನು ಬರೆದ್ರು. ನಂತರ ಏನಾಯ್ತು, ನಮ್ಮ ಕಾನೂನುಗಳು ಮಹಿಳೆಯರ ಸಲುವಾಗಿ ರಚಿತವಾದವು. ಆವಾಗಿನ ಕಾಲದಲ್ಲಿ ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತು ಹೇಳಿದ್ರು, ಜಸ್ಟ್ ಎ ಬರ್ಡ್ ಕೆನಾಟ್ ಫ್ಲೈ ವಿದೌಟ್ ದ ವಿಂಗ್, ಸೊ ಎ ನೇಷನ್ ಕೆನಾಟ್ ಮಾರ್ಚ್ ಫಾರ್ವರ್ಡ್ ಇಫ್ ದ ವುಮನ್ ಆರ್ ಲೆಫ್ಟ್ ಬಿಹೈಂಡ್. ಒಂದು ಹಕ್ಕಿ ಇದ್ದದು ಒಂದೇ ರೆಕ್ಕೆಯಿಂದ ಹಾರ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಒಂದು ದೇಶ ಹೆಣ್ಣು ಮಕ್ಕಳಿಂದ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆಲ್ಲ ಉದಾಹರಣೆಗಳನ್ನು ನಾವು ಕೊಡ್ತೀವಿ. ಹೆಣ್ಣು ಮಕ್ಕಳು ನಮ್ಮ ಇದರಲ್ಲಿ ಎಷ್ಟು ಅಚೀವ್ ಮಾಡಿದ್ದಾರೆ, ಕಲ್ಪನಾ ಚಾವ್ಲಾ, ಕಿರಣ್ ಬೇಡಿ ಅವರು, ಬಚೇಂದ್ರಿ ಪಾಲ್ ಅವರು, ಅವರವ್ರ ತಮ್ಮ ಫೀಲ್ಡ್ ನಲ್ಲಿ ಏನೇನು ಅವರು ಏರೋಸ್ಪೇಸ್ ನಲ್ಲಿ ಕಲ್ಪನಾ ಚಾವ್ಲಾ ಅವರು ಸಾಧಿಸಿ ತೋರಿಸಿದ್ರು, ಅಂದ್ರೆ ಅಂತರಿಕ್ಷ ಗಗನಯಾನದಲ್ಲಿ ಅಂತರ್ ತೋರಿಸಿದ್ರು. ಕಿರಣ್ ಬೇಡಿ ಅವರು ಮಹಿಳಾ ಇದು ಆದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಆಮೇಲೆ ಬಚೇಂದ್ರಿ ಪಾಲ್ ಅವರು ಮೌಂಟ್ ಎವರೆಸ್ಟ್ ಏರಿ ತೋರಿಸಿದ್ರು. ಹಿಂಗಾಗಿ ನಾವು ಮಹಿಳೆಯರು ಅದರಲ್ಲೇ ಹಿಂದೆ ಬಿದ್ದಿಲ್ಲ. ಮತ್ತೆ ಅದರ ಪ್ರಕಾರ ಮಹಿಳೆಯರಿಗೂ ಕಾನೂನು ಸಪೋರ್ಟ್ ಮಾಡಿದೆ. ನಮ್ಮ ಕಾನೂನು ಮಹಿಳೆಯರ ಸಲುವಾಗಿ ಬಹಳಷ್ಟು ಕಾನೂನು ಈಗನ್ಕಿ ಬಹಳ ಸುಧಾರಿಸ್ಬಿಟ್ಟದ್ರಿ. ಹೀಗಾಗಿ ಮಹಿಳೆಯರು ಹೆಂಗ್ ಶಿಕ್ಷಣ ಹೆಚ್ಚಾಯ್ತು ಹಂಗ ಅವಳಲ್ಲಿ ಕಾನೂನು ಅರಿವು ಹೆಚ್ಚಾಗ್ತಾ ಹೊಂಟದ. ಇದ ಹೇಳಲಿಕ್ಕೆ ಬಯಸ್ತೀನಿ
0: ಮೇಡಮ್. ಈಗ ಏನಾಗುತ್ತೆ ಅಂದ್ರೆ ಮಹಿಳೆ ಎಲ್ಲಾ ಕ್ಷೇತ್ರಗಳಲ್ಲೂ ಮುಂದುವರಿತಾಳೆ. ಅಂದ್ರೆ ಕೌಟುಂಬಿಕ ಹೊಣೆಯ ಜೊತೆಗೇನೆ ಸಾಮಾಜಿಕ ಹೊಣೆಯನ್ನು ಕೂಡ ನಿಭಾಯಿಸ್ತಾ ಇದ್ದಾಳೆ. ಆದ್ರೆ ಎಲ್ಲೋ ಒಂದ್ ಕಡೆ ಅವಳಿಗೆ ಒಂದು ಭಯ ಆತಂಕ ಅನ್ನೋದು ಅವಳು ಕಾಡ್ತಾ ಇದೆ. ಅಂದ್ರೆ ಅಸುರಕ್ಷತೆಯ ಭಯ ಅವಳಿಗೆ ಇದೆ. ಹಾಗಾಗಿ ಅವಳಿಗೆ ಕಾನೂನು ಅನ್ನುವಂಥದ್ದು ಎಷ್ಟು ಮುಖ್ಯವಾಗುತ್ತೆ ಅಂತ.
1: ಅವಳಿಗೆ ಕಾನೂನು ಅಂದ್ರೆ ನಮ್ಮ ಎಲ್ಲ ಸಂವಿಧಾನೇ ಅವಳಿಗೆ ಇದು ಕೊಟ್ಬಿಟ್ಟಿದೆ. ಯಾಕಂದ್ರೆ ಮಹಿಳೆಯರಿಗೆ ಬಹಳಷ್ಟು ಕಾನೂನು ಕೊಟ್ಟು ಅವಳ ಸಲುವಾಗಿ ಪ್ರೊಟೆಕ್ಷನ್ ಆಫ್ ದಿ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್. ಮೊದಲು ಕುಟುಂಬದಿಂದಾನೇ ಅವಳಿಗೆ ಹಿಂಸೆ ಚಾಲು ಆಗ್ತದ. ಒಂದ್ ಸಣ್ಣ ಮಗು ಇದ್ದಾಗಿಂದಾನೇ ಅವಳಿಗೆ ಹಿಂಸೆ ಚಾಲು ಆಗ್ತದ. ಅದ್ರ ಸಲುವಾಗಿ ನಮ್ಮ ಕಾನೂನು ಅವಳಿಗೆ ಪ್ರೊಟೆಕ್ಷನ್ ಆಫ್ ದಿ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್. ಕೌಟುಂಬಿಕ ದೌರ್ಜನ್ಯ ವಿರುದ್ಧ ನಾವು ಯಾವ ಕ್ರಮ ತಗೋಬೇಕು, ಅವಳು ಏನ್ ಮಾಡ್ತಾಳೆ ಅವಾಗ ಹೋಗಿ ಅಲ್ಲೇ ಇದರಲ್ಲಿ ಕಂಪ್ಲೇಂಟ್ ಕೊಡೋದು ಪೊಲೀಸ್ ಸ್ಟೇಷನ್ ಅಲ್ಲಿ. ಒಂದು ಇಲ್ಲ ಅವ್ರಿಗೆ ಧೈರ್ಯ ಇರಲ್ಲ ಪಾಪ ಅಂತ ಸ್ಥಳದಲ್ಲಿ ಹೋಗಿ ನಮ್ಮ ಇದು ಇರ್ತಾವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿ ಹೋಗಿ ಒಂದು ಅರ್ಜಿ ಕೊಟ್ರೆ ನಾ ಈ ತರ ನಡೀತಾ ಇದೆ ಅಂದ್ರೆ ಆ ಅಧಿಕಾರಿಗಳು ಬಂದು ಆ ದೌರ್ಜನ್ಯ ನಿಲ್ಲಿಸ್ತಾರೆ. ಒಂದು ಮತ್ತೆ ಮಹಿಳೆಯರಿಗೆ ಇಮ್ಮೊರಲ್ ಟ್ರಾಫಿಕ್ ಪ್ರಿವೆನ್ಷನ್ ಆಕ್ಟ್, ಅವಳಿಗೆ ಅನೈತಿಕ ಒಂದು ಕಳ್ಳ ಸಾಗಾಟ ಮಹಿಳಾ ಕಳ್ಳ ಸಾಗಾಟ ತಡೆಯೋ ನಿಟ್ಟಿನಲ್ಲಿ ಒಂದು ಕಾನೂನು ಮಾಡಲಾಗಿದೆ. ಮತ್ತೆ ಮದುವೆ ಟೈಮ್ನಲ್ಲಿ ವರದಕ್ಷಿಣೆ ತಗೊಳ್ಳೋದು ಕೊಡೋದು ಎರಡೂ ನಿಷೇಧ ಮಾಡಿ ಕಾನೂನು ಮಾಡಿದೆ. ಆಮೇಲೆ ಮಹಿಳೆಯರಿಗೆ ಅಶ್ಲೀಲವಾಗಿ ತೋರಿಸುವುದು ಇದರಲ್ಲಿ ಅಡ್ವರ್ಟೈಸ್ಮೆಂಟ್ನಲ್ಲಿ ಅಥವಾ ಸಿನಿಮಾದಲ್ಲಿ ಅಥವಾ ಇದರಲ್ಲಿ ಅಶ್ಲೀಲವಾಗಿ ತೋರಿಸುವುದು ಜಾಲತಾಣ ಸಾಮಾಜಿಕ ಜಾಲತಾಣಗಳೆಲ್ಲ ಅಶ್ಲೀಲ ಅಸಭ್ಯತೆಯನ್ನು ತೋರಿಸುವುದು ಅದನ್ನು ನಿಷೇಧ ಮಾಡುವ ಕಾಯ್ದೆಯೂ 1986 ಬಂತು. ಮತ್ತೆ ಮಹಿಳೆಯರು ಎಲ್ಲಿ ಕೆಲಸ ಮಾಡ್ತಾಳ ಅಲ್ಲಿ ಪುರುಷರಿಂದ ದೌರ್ಜನ್ಯ ಆಗ್ತದೆ, ಲೈಂಗಿಕ ಹಿಂಸೆ ಆಗ್ತದೆ ಅವಳಿಗೆ, ಅದನ್ನು ತಡೆಯುವುದು ಒಂದು ಕಾಯ್ದೆ ಕಾನೂನು ಬಂದಿದೆ. 2013 ದ ಸೆಕ್ಸುವಲ್ ಹರಾಸ್ಮೆಂಟ್ ಆಫ್ ವುಮನ್ ಅಟ್ ವರ್ಕಿಂಗ್ ಪ್ಲೇಸ್ ಪ್ರಿವೆನ್ಷನ್ ಪ್ರೊಹಿಬಿಷನ್ ಅಂಡ್ ರಿಡ್ರೆಸಲ್ ಆಕ್ಟ್ 2013 ಅದರಲ್ಲಿ ಆ ಕಾನೂನು ಮಾಡಿತು. ನಂತರ ಹಿಂದೂ ಮ್ಯಾರೇಜ್ ಆಕ್ಟ್ ಹೇಳೋದಂದ್ರೆ ನಾವು ಹಿಂದೂ ಮಹಿಳೆಯರಿಗೆಲ್ಲ ಹಿಂದೂ ಮ್ಯಾರೇಜ್ ಆಕ್ಟ್ ಬಂದು ಅದರಲ್ಲಿ ಅವಳಿಗೆ ಯಾವ ತರ ಆಸ್ತಿ ಭಾಗ ಮಾಡಬೇಕು ಮತ್ತೆ ಆಸ್ತಿಯಲ್ಲಿ ಅವಳಿಗೆ ಸ್ತ್ರೀಧನ ಆಸ್ತಿ ಅಂತ ಬೇರೆ ಬಂತು. ಆದ ನಂತರ ಹೇಳ್ತೀನಿ ನಿಮಗೆ ಈ ಎಲ್ಲಾ ಕಾನೂನನ್ನು ಅವಳಿಗೆ ಸಪೋರ್ಟ್ ಆಗಿ ಕೊಡಲಾಗಿದೆ.
0: ಖಂಡಿತ ಮೇಡಮ್. ಮೇಡಮ್, ಈಗ ಮಹಿಳೆಯರ ಕಾನೂನು ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈ ಮಹಿಳೆಯರಿಗೆ ಅವಳಿಗೆ ಆದಂತಹ ಹಕ್ಕುಗಳೇನಾದ್ರೂ ಇದೆಯಾ? ಹಕ್ಕುಗಳಿದ್ರೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊ.
1: ಮಹಿಳೆಯರಿಗಾಗಿ ತಮ್ಮ ಸಲುವಾಗಿ ಹಕ್ಕು ಇದೆ ನಮ್ಮ ಕಾನೂನು ಕೂಡ ಮಾಡಿದೆ ಅವಳಿಗೆ. ಏನಂದ್ರೆ ಎವ್ರಿ ವುಮನ್ ಹ್ಯಾಸ್ ಅ ರೈಟ್ ಟು ಲಿವ್ ಇನ್ ಡಿಗ್ನಿಟಿ. ತಾನು ಸ್ವಂತ ತಾನು ಯಾರಿಗೂ ಕಡಿಮೆ ಇಲ್ಲ, ಆದ್ರೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಅವಳಿಗೆ ಬೇಕು. ನನ್ನಲ್ಲಿ ಎಲ್ಲರೂ ಗೌರವಿಸಬೇಕು, ನಾನು ಎಲ್ಲರನ್ನು ಗೌರವಿಸಬೇಕು ಸಾಮಾಜಿಕವಾಗಿ. ಸೆಲ್ಫ್ ರೆಸ್ಪೆಕ್ಟ್ ಅಂಡ್ ಡಿಗ್ನಿಟಿ ಆ ಹಕ್ಕು ಅವಳಿಗಿದೆ. ಮತ್ತೆ ಅವಳಿಗೆ ಫೋರ್ಸ್ ಆಫ್ ಫಿಯರ್, ಅವಳಿಗೆ ಎಲ್ಲೇ ಹೋದ್ರು ನಿರ್ಭೀತವಾಗಿ ಅಡ್ಡಾಡಬೇಕು. ಈಗ ನಮ್ಮ ಮಹಾತ್ಮ ಗಾಂಧೀಜಿ ಹೇಳಿದ್ರಲ್ಲ, ಮೇಲೆ ಯಾವಾಗ 12 ಗಂಟೆಗೆ ಎದ್ದು ಒಬ್ಬಳೇ ಓಡಾಡ್ತಾಳಲ್ಲ ಅವಾಗ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಅಂತ ಹೇಳ್ತಾರಲ್ಲ, ಆ ರೀತಿ ಅವಳಿಗೆ ಯಾವುದೇ ನಿರ್ಭೀತಿ ಇಲ್ಲದ ಅಡ್ಡಾಡುವಂತ ಹಕ್ಕು ಇದೆ ಅವಳಿಗೆ. ಮತ್ತೆ ಕೊಯರ್ಸಿಯನ್ ಅಂದ್ರೆ ಅವಳು ಯಾರ್ದು ಫೋರ್ಸ್ಗೆ ಅಥವಾ ಒತ್ತಡಕ್ಕೆ ಒಳಗಾಗಬಾರ್ದು ಅನ್ನೋದು ಒಂದು ಅವಳಿಗೆ ಹಕ್ಕಿದೆ. ಮತ್ತೆ ಯಾರ ಶೋಷಣೆಗೆ ಒಳಗಾಗಬಾರ್ದು, ವೈಲೆನ್ಸ್ ಹಿಂಸೆಗೆ ಒಳಗಾಗಬಾರ್ದು. ಅದ್ರ ಸಲುವಾಗಿ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ತಂದಿವಿ. ಹಂಗಾಗಿ ಮತ್ತೆ ಅವಳಿಗೆ ಪುರುಷ ಭೇದ ಹೆಣ್ಣು ಮಕ್ಕಳು ಅನ್ನೋದು ಭೇದ ಇಲ್ಲ, ವೈಲೆನ್ಸ್ ಅಂಡ್ ಡಿಸ್ಕ್ರಿಮಿನೇಷನ್ ತಾರತಮ್ಯ ಮಾಡಬಾರ್ದು ಅನ್ನೋ ಸಲುವಾಗಿ ಕಾನೂನು ಬಂದಿದೆ. ಅದು ಅವಳ ಹಕ್ಕು ಹೌದು. ನಾನು ಯಾರಿಗೂ ಕಡಿಮೆ ಇಲ್ಲ, ಯಾವ ಗಂಡು ಮಕ್ಕಳಿಗೂ ಕಡಿಮೆ ಇಲ್ಲ ನಾನು ಅನ್ನೋ ಸಲುವಾಗಿ ನಮ್ಮ ಹಿಂದೂ ಕಾಯ್ದೆನಲ್ಲಿ ಅದಲ್ಲೆಲ್ಲ ಕಾನೂನು ಮಾಡಿದೆ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಿಮಗಾಗಿ ಕಾನೂನು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಪ್ರಮೀಳಾ ಹಂಪಣ್ಣನವರ್, ಹಿರಿಯ ನ್ಯಾಯವಾದಿಗಳು. ಮೇಡಮ್, ತಾವು ಹೇಳ್ತಾ ಇದ್ದೀರಾ ಇಷ್ಟೆಲ್ಲ ಹಕ್ಕುಗಳಿದೆ ಅಂತ. ಈ ಎಲ್ಲ ಹಕ್ಕುಗಳನ್ನ ನಾವು ರಕ್ಷಣೆ ಮಾಡಬೇಕು ಅಂದ್ರೆ ಅದಕ್ಕೆ ಅದರದೇ ಆದಂತಹ ಕಾನೂನು ಇರುತ್ತೆ. ಹಾಗಿದ್ರೆ ಈ ಹಕ್ಕುಗಳ ರಕ್ಷಣೆಗೆ ಇರುವಂತಹ ಕಾನೂನುಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
1: ಈ ಹಕ್ಕುಗಳ ರಕ್ಷಣೆ ನಾವು ಅದರ ಇಂಪ್ಲಿಮೆಂಟೇಷನ್ ಆಫ್ ದಿ ಲಾ ಅಂತಾರೆ. ಈಗ ನಾವೆಲ್ಲ ಸಂವಿಧಾನದಲ್ಲಿ ಅಥವಾ ಪಾರ್ಲಿಮೆಂಟ್ ನಲ್ಲಿ ಕಾನೂನಾಗಿ ಹೊರಗೆ ಬಂದ್ರೆ ಸಾಲದು, ಅದನ್ನು ಕಾರ್ಯರೂಪದಲ್ಲಿ ತರಬೇಕಲ್ಲ, ಎಕ್ಸಿಕ್ಯೂಷನ್ ಆಫ್ ದಿ ಲಾಸ್. ಸೊ ಬೈ ದಿ ಫಸ್ಟ್ ಅಂದ್ರೆ ನಾವು ಹೆಣ್ಮಕ್ಳಿಗೆ ಶೋಷಣೆ ಎಲ್ಲಿ ಹೋಗ್ತಾಳ, ಏ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತಾಳ, ಹೋಗಿ ಮಹಿಳಾ ಠಾಣೆಗಳದೇವ ಪ್ರತಿ ತಾಲೂಕದಲ್ಲಿ ಪ್ರತಿ ರಾಜ್ಯದ ಪ್ರತಿ ಜಿಲ್ಲೆದಲ್ಲಿ ಇದೆ, ಅಲ್ಲಿ ಹೋಗಿ ಅವಳು ಕಂಪ್ಲೇಂಟ್ ಕೊಡ್ಬೋದು. ಒಂದ್ ವೇಳೆ ಅವಳಿಗೆ ಅನಿಸ್ತದೆ ನನಗಲ್ಲಿ ಕಾನೂನು ಪಾ ನಂಗೆ ನ್ಯಾಯ ಸಿಗೋದಿಲ್ಲ, ಒಂಥರ ಅಸುರಕ್ಷತೆ ಇರ್ತದೆ ಅಥವಾ ಒಂದೇನು ಏನೋ ಅವ್ರ ಕಡೆ ಹಣ ಇರೋದಿಲ್ಲ ಪಾಪ ಬಡವರು, ಏನ್ ಮಾಡ್ತಾರೆ ಅವಾಗ ಕೋರ್ಟ್ನಲ್ಲಿ ಬಂದು ನಮ್ಮ ಲೀಗಲ್ ಏಡ್ ಸೆಕ್ಷನ್ ಡಿಸ್ಟ್ರಿಕ್ಟ್ ಲೀಗಲ್ ಏಡ್ DLSA ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಅಲ್ಲಿ ಹೋಗಿ ಅವಳು ತನ್ನ ಒಂದು ಅರ್ಜಿ ಕೊಡೋದು ಈ ತರ ನನಗೆ ಆಗ್ತಾ ಇದೆ ಅಂತಂದ್ಮೇಲೆ ಅವ್ರು ಬಂದು ಸಂಬಂಧಪಟ್ಟ ವಕೀಲರೆಲ್ಲ ಇರ್ತಾರೆ, ಅವಳಿಗೆ ಕರೆದು ಅವ್ರ ಮನೆಯವ್ರಿಗೆ ಕರೆದು ಒಂದೇನಾದ್ರೂ ಅವ್ರಿಗೆ ಪರಿಹಾರ ಕೊಡ್ತಾರೆ. ಒಂದು ಅದು ಅಲ್ಲದೆ ನಮ್ಮ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅದರಲ್ಲಿ ಹೋಗಿ ಅವರನ್ನು ಅರ್ಜಿ ಕೊಡೋದು, ಆಫೀಸಲ್ಲಿ ಹೋಗಿ ಈ ತರ ನನಗೆ ಈ ತರ ಒಂದು ಪರಿಹಾರ ಬೇಕಾಗಿದೆ ಅಂತಂದ್ರೆ ಅವರು ಸಹಿತ ಹೆಲ್ಪ್ ಮಾಡ್ತಾರೆ, ಬಂದು ಸಂಬಂಧಪಟ್ಟವ್ರಿಗೆಲ್ಲ ಹೇಳಿ ಅವರು ನ್ಯಾಯ ಕೊಡಿಸ್ತಾರೆ.
0: ಮೇಡಮ್, ಇಷ್ಟೆಲ್ಲ ಕಾನೂನುಗಳ ಬಗ್ಗೆ ಹೇಳ್ತಾ ಇದ್ದೀರಾ, ಈಗ ಇಷ್ಟೆಲ್ಲ ಕಾನೂನುಗಳು ಇದ್ದು ಇವುಗಳ ತಿಳುವಳಿಕೆ ಇವುಗಳ ಅರಿವು ಅಷ್ಟಾಗಿ ಇಲ್ಲ, ಇವುಗಳ ತಿಳುವಳಿಕೆ ಯಾಕೆ ಬೇಕು ಅಂತ ತಾವು ಹೇಳ್ತೀರಾ? ಯಾಕೆ ಮುಖ್ಯವಾಗುತ್ತೆ ಈ ಕಾನೂನುಗಳ ಅರಿವು ಅನ್ನುವಂಥದ್ದು ಒಬ್ಬ ಮಹಿಳೆಗೆ ಯಾಕೆ ಮುಖ್ಯ ಆಗುತ್ತೆ?
1: ಇಲ್ಲಾದ್ರೆ ಅವಳು ಒಂಥರ ಎಲ್ಲ ಇದ್ದು ಶಿಕ್ಷಣ ಇದ್ದು ಎಲ್ಲ ಇದ್ದು ಒಂಥರ ಕತ್ಲಲ್ಲಿ ಕೂತಂಗ ಆಗ್ತದೆ ಅವಳು. ಅವಳ ಜೀವನದಲ್ಲಿ ಏನ್ ಮಾಡ್ಬೇಕು, ಒಂದ್ ಏನಾದ್ರು ಸಮಸ್ಯೆ ಬಂದ್ರೆ ಅದನ್ನ ಹೆಂಗ್ ಎದುರಿಸೋದು, ಮಾನಸಿಕ ಸ್ಥೈರ್ಯ ಕಳ್ಕೊಂಡ್ಬಿಡ್ತಾಳ ಅವಳು. ನನಗ ಇಲ್ಲಪ್ಪ ಬಂದಿದೆ, ನನ್ಗೆ ಎಲ್ಲರೂ ಕೂಡ ಮೋಸ ಮಾಡ್ತಾ ಇದಾರೆ, ನಾ ಎಲ್ಲಿ ಹೋಗ್ಲಿ, ಏನ್ ಮಾಡ್ಲಿ? ಅವಾಗ ಏನ್ ಮಾಡ್ತಾಳ, ನೇರವಾಗಿ ವಕೀಲರ ಕಡೆ ಹೋಗ್ತಾಳು. ಅವ್ರ ನಾವು ದಾರಿ ತೋರಿಸೋರು ಅವ್ರಿಗೆ, ಇಲ್ಲಮ್ಮ ನೀ ಎದುರ್ಬೇಡ, ನಾವು ದೇವಿ ನಿನಗೆ ನಿನಗೆ ಏನಾದ್ರೂ ಒಂದು ಪರಿಹಾರ ಕೊಡ್ತೀವಿ. ಈ ಸದ್ಯ ನನ್ನ ಕಡೆ ಒಂದು ಪಾಪ ಒಂದು ಹೆಣ್ಮಗಳು ಬಂದಿದ್ಲು, ಅವನು ಇಲ್ಲೇ ನಿನ್ನೆ ಬಂದಿತ್ತು, ಆ ಏನಾಗಿದೆ ಅವಳು ಗಂಡ ತಿರ್ಕೊಂಡು ಹೋಗ್ಯಾನೆ, ಮಗ ಇದ್ದವ ಒಂದು ದೊಡ್ಡ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ, ಮಾಡೇ ಅವ್ರು ಇದು ಗಂಡ ತಿರ್ಕೊಂಡ್ಮೇಲೆ ಇವಳಿಗೆ ನೌಕರಿ ಸಿಗಬೇಕಾಗಿತ್ತು ಅದು ಅನುಕಂಪ ಆಧಾರ ಮೇಲೆ. ಆದ್ರೆ ಅವಳಿಗೆ ಏನ್ ಮಾಡಿದ್ಲು, ಮಗನ ಸೆಲಗ್ ಬಿಟ್ಟುಕೊಟ್ಲು, ಇಲ್ಲ ನನ್ಕಿತನೂ ಮಗ ಚೆನ್ನಾಗಿ ನೌಕರಿ ಮಾಡ್ತಾನೆ ನಾನು ನನ್ ಸಾಕ್ತಾನೆ ಅನ್ನೋ ಆಶಯ ಬಿಟ್ಕೊಡ್ಲು. ಬಟ್ ಅನ್ಫಾರ್ಚುನೇಟ್ಲಿ ಏನಾಯ್ತು, ಅವನು ಮಗ ನೌಕರಿ ಸೇರಿ ಸ್ವಲ್ಪ ದಿವಸದಲ್ಲಿ ತಾಯಿನ ಮರ್ತು ಬಿಟ್ಟ, ಅವಳಿಗೆ ಏನು ಕೊಡ್ಲಿಲ್ಲ. ಹಿಂಗಾಗಿ ಪಾಪ ಅವಳು ನೊಂದ್ಕೊಂಡು ಉಪಜೀವನಕ್ಕೆ ಏನಾದ್ರೂ ಬೇಕಲ್ಲ, ಹಿಂಗಾಗಿ ಅವಳು ಇದು ಮಾಡ್ಕೊಂಡು ಅವ್ರ ಇವ್ರ ಮನೆ ಕೆಲಸ ಮಾಡ್ಕೊಂಡು ಒಂದು ಸಣ್ಣ ಪುಟ್ಟ ಏನೇನೋ ವ್ಯಾಪಾರ ಮಾಡ್ಕೊಂಡು ಎಲ್ಲ ಇದ್ಲು. ಆಮೇಲೆ ಅವಳು ನಮ್ಮ ಹತ್ರ ಬಂದ್ಲು, ಹಿಂಗಾಗಿ ನಾವು ಅವಳಿಗೆ ಇದು ಮಾಡಿದ್ವಿ, ಅಲ್ಲಿ ಡಿಪಾರ್ಟ್ಮೆಂಟ್ಗೂ ಹಾಕಿದ್ವಿ. ಈ ತರ ಬರೆದು ಕೊಟ್ಟಿರ್ತಾರೆ ಅವ್ರು ನೌಕರಿ ಸೇರು ಮುಂದೆ, ನಾ ತಾಯಿನೂ ತಂಗಿನ ಚೆನ್ನಾಗಿ ನೋಡ್ಕೋತೀನಿ ಅಂದು ತರ ಅವನು ಬ್ರೀಚ್ ಆಫ್ ಪ್ರಾಮಿಸ್ ಅಂದ್ರೆ ತನ್ನ ವಚನ ಪ್ರಶ್ನೆ ಆಗಿದ್ದಾನೆ, ಈ ತರ ಕ್ರಮ ತಗೋರಿ ಅಂತ ಅಂದ್ವಿ. ಆಮೇಲೆ ಅವಳ ಸಲುವಾಗಿ ನಾವು ಮೇಂಟೆನೆನ್ಸ್ ಹಾಕಿದ್ವಿ ಫ್ಯಾಮಿಲಿ ಕೋರ್ಟ್ದಲ್ಲಿ. ಮತ್ತೆ ಈಗ ಮತ್ತೊಂದು ಕಾನೂನು ಬಂದಿದೆ, ಹಿರಿಯ ನಾಗರಿಕರ ಹಕ್ಕು ಮತ್ತು ಪ್ರೊಟೆಕ್ಷನ್ ಆಫ್ ದಿ ಸೀನಿಯರ್ಸ್ ಫ್ರಮ್ ದಿ ಚಿಲ್ಡ್ರನ್ ಅಂತೆ ಅದು ಬಂದಿದೆ. ಅದರಲ್ಲಿ ನಾವು ಇದು ಮಾಡ್ತೀವಿ, ಅಸಿಸ್ಟೆಂಟ್ ಕಮಿಷನರ್ ಕಡೆ ಹೋಗಿ ಅಲ್ಲಿ ವಕೀಲರ ನೆರವು ಬೇಡ ಅವರಿಗೆ, ಸೀದಾ ಅವರು ತಂದೆ ತಾಯಿ ಹೋಗಿ ಅಲ್ಲಿ ಅರ್ಜಿ ಹಾಕ್ಬಹುದು. ಈ ತರ ಮಕ್ಕಳಿಂದ ನಮಗೆ ಶೋಷಣೆ ಆಗ್ತಿದೆ, ಅವ್ಳು ನಮ್ಗೆ ಸರಿಯಾಗಿ ನೋಡೋದಿಲ್ಲ, ನಮ್ಮ ಆಸ್ತಿ ಎಲ್ಲ ಮೋಸದಿಂದ ಬರೆಸಿಕೊತಾರ, ನಾಳೆ ನಮ್ಮನ್ನ ಕಡೆಗಣಿಸ್ತಾರ, ನೆಗ್ಲೆಕ್ಟ್ ಮಾಡ್ತಾರ. ಆತರ ಇದ್ರೆ ಇವನ್ ಅವ್ರು ಬರೆದು ಕೊಟ್ಟು ಇದು ವಿಲ್ ಆಗ್ಲಿ ಅಥವಾ ಗಿಫ್ಟ್ ಡೀಡ್ ಆಗ್ಲಿ ಅದನ್ನ ಕ್ಯಾನ್ಸಲೇಷನ್ ಮಾಡಿ ಅವ್ರ ಆಸ್ತಿಯನ್ನು ಅವ್ರಿಗೆ ಮರುಕಳಿಸಿ ಕೊಡಬೇಕಂತ ಒಂದು ಅಧಿಕಾರ ನಮ್ಮ ಕಾನೂನು ಮಾಡಿದೆ. ವಾಪಸ್ ಕೊಡ್ಬೇಕು ಅವ್ರಿಗೆ. ಆ ತರ ಸೀನಿಯರ್ ಸಿಟಿಜನ್ ಆಕ್ಟ್ ಬಂದಿದೆ, ಅದ್ರಲ್ಲಿ ಏನದ ನ್ಯಾಯ ಸಿಕ್ಕೇ ಸಿಗ್ತದೆ ಅವ್ರಿಗೆ. ಅವ್ರೇನು ವಕೀಲ ನೆರವು ಬೇಕಾಗಿಲ್ಲ, ಗೌರ್ಮೆಂಟ್ ಎಲ್ಲ ಮಾಡಿಕೊಡ್ತದೆ ಅವ್ರಿಗೆ. ಅಲ್ಲಿಂದ ಏನಾದ್ರೂ ಒಂದ್ ವೇಳೆ ಅವರು ಅಪಸಾತಿ ಮಾಡಿಕೊಂಡು ಮತ್ತೆ ಆ ತರ ಮಾಡಿದ್ರೆ ಅಪೀಲ್ ಮಾಡಬಹುದು ಅವಳು ಡಿಸ್ಟ್ರಿಕ್ಟ್ ಡೆಪ್ಯೂಟಿ ಕಮಿಷನರ್, ಇದು ಅಸಿಸ್ಟೆಂಟ್ ಕಮಿಷನರ್ ಇಂದ ಡೆಪ್ಯೂಟಿ ಕಮಿಷನರ್ ಹತ್ರ ಸೆಕ್ಷನ್ 16 ಪ್ರಕಾರ ಸೀನಿಯರ್ ಸಿಟಿಜನ್ ಆಕ್ಟ್ ಪ್ರಕಾರ ಅವಳು ಅಪೀಲ್ ಮಾಡಬಹುದು. ಅನ್ಯಾಯ ಅಂತಂದ್ರೆ ಅವಳಿಗೆ ನ್ಯಾಯ ಸಿಗ್ತದೆ.
0: ಅಂದ್ರೆ ಇಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದ್ರೆ
1: ಕೋರ್ಟ್ ಹಾಕಬಹುದು. ಕೋರ್ಟ್ ಅಂದ್ರೆ ಅದು ನಮ್ಮ ಅಥಾರಿಟಿ, ನಮ್ಮ ಕಾನೂನು ಪ್ರಕಾರ ಅದು ಒಂದು ಪ್ರಾಧಿಕಾರ, ಅದು ಡಿಸ್ಟ್ರಿಕ್ಟ್ ಕಮಿಷನರ್ ಡೆಪ್ಯೂಟಿ ಕಮಿಷನರ್ ಇರ್ತಾರ ಅಲ್ಲಿ. ಈ ತರ ಎಲ್ಲ ಕಾನೂನು ಬಹಳ ಅನುಕೂಲ ಮಾಡಿಕೊಟ್ಟಿದೆ.
0: ಇಷ್ಟೆಲ್ಲ ಕಾನೂನು ಇದೆ, ಇಷ್ಟೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ರಿ. ತಾವ್ ಹೇಳ್ತಾ ಇದ್ರಿ ಮಹಿಳೆಗೆ ಯಾವುದೇ ಒಂದು ಸಮಸ್ಯೆ ಅಂತ ಬಂದಾಗ ಅವಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ರಿ. ಆದ್ರೆ ಅವಳ ಕಡೆ ದುಡ್ಡಿಲ್ಲ ಇವಾಗ, ಅಂದ್ರೆ ಅವಳು ಕೋರ್ಟಿಗೆ ಹೋಗ್ಬೇಕು ಆದ್ರೆ ಅವಳ ಕಡೆ ದುಡ್ಡಿರಲ್ಲ, ಆವಾಗ ಕಾನೂನು ಅವಳಿಗೆ ಯಾವ ರೀತಿ ಸಹಾಯ ಮಾಡುತ್ತೆ ಅಂದ್ರೆ ಉಚಿತ ಕಾನೂನು ಏನಾದ್ರೂ?
1: ಉಚಿತ ಕಾನೂನು ನೆರವು ನಮ್ಮೆಲ್ಲ ಎಲ್ಲ ಕೋರ್ಟ್ ನಲ್ಲಿ ಮಾಡಿಬಿಟ್ಟಾರ. ಪ್ರತಿಯೊಂದು ಕಡೆ ಎಲ್ಲೇ ಅವರು ದುಡ್ಡಿಲ್ದವ್ರು ಬಂದ್ರೆ ಸಹಿತ ಅವಳಿಗೆ ಫ್ರೀ ಉಚಿತ ಕಾನೂನು ಸಲಹೆ ಕೊಡ್ತೀವಿ, ಮತ್ತೆ ಉಚಿತವಾಗಿ ಪರಿಹಾರವನ್ನು ಕೊಟ್ಟು. ಈಗ ನಿನ್ನೆ ನೋಡ್ರಿ, ಒಬ್ಬಳು ಹೆಣ್ಮಗಳು ಬಂದ್ಲು, ಅವಳಿಗೆ ಜಾಮೀನು ಕೊಡ್ಲಿಕ್ಕೆ ದುಡ್ಡಿಲ್ಲ, ವಕೀಲರು ಕೊಡೋಕೆ ದುಡ್ಡಿಲ್ಲ. ಹೀಗಾಗಿ ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟ್ ಆರ್ಡರ್ ಮಾಡ್ತು, ಇಲ್ಲ ನೀವು ಹೋಗ್ರಿ ಉಚಿತ ಕಾನೂನು ಸಲಹೆ ತಗೋರಿ ಅಂತಂದು. ಜೈಲಿನಾಗ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ಅವ್ರಿಗೆ ಇದು ಮಾಡೋದಿಲ್ಲ, ಏನ ವಕೀಲ ಇಡುವ ಶಕ್ತಿ ಇರಂಗಿಲ್ಲ. ಅದಕ್ಕೆ ನಮ್ಮ ಜಿಲ್ಲಾ ಕಾನೂನು ನೆರವು ಪ್ರಾಧಿಕಾರ ಇದ್ದು ಸ್ವಂತ ವಕೀಲರ ಇಟ್ಟು ಅವ್ರ ವತಿಯಿಂದ ನಡೆಸಿಕೊಡ್ತೀವಿ ನಾವು ಕೇಸುಗಳೆಲ್ಲ ಅವಳ ಪರವಾಗಿ. ಜೈಲಿನ ಕೈದಿ ಇರ್ತಾರೆ ಹೆಣ್ಮಕ್ಳು, ಅವ್ರಿಗೆ ವಕೀಲ ನೀಡಕ್ ಶಕ್ತಿ ಇರಂಗಿಲ್ಲ. ಹಿಂಗಾಗಿ ನಾವು ಜಿಲ್ಲಾ ಕಾನೂನು ಪ್ರಾಧಿಕಾರ ವತಿಯಿಂದ ಎಲ್ಲ ಹೆಣ್ಮಕ್ಳಿಗೆ ನಾವು ಸಂಪೂರ್ಣವಾಗಿ ಉಚಿತ, ಏನೇನು ಇರಂಗಿಲ್ಲ. ಅದೆಲ್ಲ ಕೊಡ್ಬೇಕಾದೆಲ್ಲ ಸರ್ಕಾರವೇ ಕೊಡ್ತದೆ ಅವ್ರ ವಕೀಲರ ಫೀಸ್, ಅವಳ ಕಡೆಯಿಂದ ಏನು ಅಪೇಕ್ಷೆ ಮಾಡೋದಿಲ್ಲ ನಾವು.
0: ಅಂದ್ರೆ ಈ ತರದ ಕಾನೂನು ಸೇವಾ ಪ್ರಾಧಿಕಾರ ಎಲ್ಲೆಲ್ಲಿದೆ ಮೇಡಮ್?
1: ಈ ತರ ಪ್ರತಿಯೊಂದು ತಾಲೂಕಿನಲ್ಲಿ ಇದೆ, ತಾಲೂಕ್ ಕೋರ್ಟ್ ನಲ್ಲಿ, ಜಿಲ್ಲಾ ಕೋರ್ಟ್ ನಲ್ಲಿ, ನಮ್ಮ ಹೈಕೋರ್ಟ್ ನಲ್ಲಿ ಇದೆ, ಅಪ್ ಟು ಸುಪ್ರೀಂ ಕೋರ್ಟ್ ತನಕ ಎಲ್ಲಾ ಕಡೆ ಬಂದಿದೆ.
0: ಅಂದ್ರೆ ನಾವು ಇಲ್ಲಿ ತಾಲೂಕಾ ಲೆವೆಲ್ ಅಲ್ಲಿ ನಮಗೆ ನಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ರಾಜ್ಯದ ಮಟ್ಟಕ್ಕೂ ಹೋಗಬಹುದು,
1: ಹೋಗ್ಬಹುದಲ್ರಿ. ಡಿಎಲ್ಎಸ್ಎ ಯೂಶುವಲ್ ಏನಾಗ್ತದೆ ಮೇಡಮ್, ಇದ್ರ ಕರೆದು ಅಲ್ಲಿ ರಾಜಿ ಮಾಡಿ ಬಿಡ್ತಾರ, ಅವ್ರು ಲೋಕಾದಾಲತ್ ಅಂತ ತಗೋತಾರೆ, ತಗೊಂಡು ಅದ್ರಲ್ಲಿ ಅವ್ರನ್ನ ಕರೆಸ್ತಾರೆ, ಸಂಬಂಧಪಟ್ಟವ್ರನ್ನ ಕರೆಸೆ. ಒಂದ್ ಬ್ಯಾಂಕ್ ಕಾಯ್ದೆ ತಗೋರಿ, ಬ್ಯಾಂಕ್ ಸಾಲ ತಗೊಂಡಿರ್ತಾನೆ ತುಂಬಿರೋದಿಲ್ಲ ಅಂತಾರಲ್ಲಿ ಅವ್ರನ್ನ ಕರೆಸ್ತಾರ, ನೀವ್ ಎಷ್ಟು ಕೊಡತಿಪ್ಪ ಹೇಳು, ನೀ ಎಷ್ಟು ಕೊಡ್ತೀವಿ ಹೇಳು, ಇಬ್ರು ಒಂದು ಸೆಟಲ್ಮೆಂಟ್ ಮಾಡಿ ಮುಗಿಸ್ಬಿಡ್ತಾರ. ಗಂಡ ಅಂತ ಜಗಳ ಇತ್ತಂದ್ರ ಆಯ್ತಮ್ಮ ನೀನು ಹೊಂದ್ಕೊಂಡೋಗು, ನೀನು ಹೊಂದ್ಕೊಂಡೋಗು, ಎಲ್ಲ ಕನ್ಸಿಲೇಟರ್ಸ್ ಅಂತ ಇರ್ತಾರ, ಎಲ್ಲ ಸಂಧಾನಕಾರರು ಇದ್ದು ಅವ್ರನ್ನ ಕರೆಸೆ ಹೊಂದ್ಕೊಂಡು ಅಲ್ಲೇ ಸೆಟಲ್ಮೆಂಟ್ ಆಗಿಬಿಡ್ತಾವ, ಅಪೀಲ್ ಹೋಗೋ ಪ್ರಶ್ನೆ ಇಲ್ಲ ಮೇಡಮ್ ಇದರಲ್ಲಿ. ದಟ್ ಇಸ್ ದ ಫೈನಲ್. ರಾಜಿ ಒಪ್ಪಂದ ಮಾಡಿ ಎಲ್ಲ ಕೇಸುಗಳು ಮುಗಿಸ್ತಾರ, ಮೋಟರ್ ಅಪಘಾತಗಳು ಕೇಸುಗಳು, ಮತ್ತೆ ಬ್ಯಾಂಕ್ ಸಾಲ ಕಟ್ಟಿರೋದಿಲ್ಲ ಅಂತವ್ರಿಗೆ, ಮತ್ತೆ ಪ್ರಾಪರ್ಟಿ ಮ್ಯಾಟರ್ ಇರ್ತದೆ, ಹೆಣ್ಮಕ್ಳೆಲ್ಲ ಪಾಲಿಗೆ ಹಾಕಿರ್ತಾರ, ಅವು ಗಂಡ್ಮಕ್ಳು ಕರೆಸಿ ನೀ ಎಷ್ಟು ತಗೋಪ್ಪ ನೀ ಎಷ್ಟು ತಗೋಪ್ಪ ಅಂತಂದು ಅದ್ರಲ್ಲಿ ಪಾಲ ಮಾಡಿ ಕೊಟ್ಬಿಡ್ತಾರ. ಈ ತರ ಬೇರೆ ಬೇರೆ ರಾಜಿ ಒಪ್ಪಂದಗಳೆಲ್ಲ ಮುಗಿದೋಗ್ತದೆ, ನಮ್ಮ ಜಿಲ್ಲಾ ಕಾನೂನು ಪ್ರಾಧಿಕಾರ ಉಚಿತವಾಗಿ ಅದು ಮಾಡಿಕೊಡ್ತಾರೆ.
0: ಮೇಡಮ್, ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತಾ ಇದ್ದೀರಾ.
2: ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ.
3: ನಾನು ಭಾರತಿ ವಿಷ್ಣುವರ್ಧನ್, ಸಮುದಾಯದ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತಿರುವ ವೇಣುಧ್ವನಿ 90.4 FM ಕೇಂದ್ರಕ್ಕೆ ಶುಭಾಶಯಗಳು. ಯಾವುದೇ ರೀತಿಯ ಅಪಸ್ವರಗಳಿಗೆ ಎಡೆಮಾಡಿಕೊಡದೆ ಕೇವಲ ಧನಾತ್ಮಕ ಅಂಶಗಳನ್ನು ಬಿಂಬಿಸುತ್ತಾ ಸಮಾಜದ ಪ್ರತಿಯೊಂದು ವರ್ಗದ ಜನರ ಧ್ವನಿ ಇದು ವೇಣುಧ್ವನಿ. ನೊಂದವರ ಶೋಷಿತರ ಧ್ವನಿಯಾಗಿ ಸಮುದಾಯದ ಬೆಳಕಾಗಿ ಬೆಳಗಾವಿಯ ರೇಡಿಯೋ ಕೆಲಸ ಮಾಡಲಿ ಎಂದು ಶುಭ ಹಾರೈಸುತ್ತೇನೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312 473777.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಿಮಗಾಗಿ ಕಾನೂನು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಪ್ರಮೀಳಾ ಹಂಪಣ್ಣನವರ್, ಹಿರಿಯ ನ್ಯಾಯವಾದಿಗಳು. ಮೇಡಮ್, ಈಗ ಒಂದು ಕುಟುಂಬ ಅಂತ ಬಂದಾಗ ಸಮಸ್ಯೆ ಅನ್ನೋದಿದ್ದೇ ಇರುತ್ತೆ. ಒಂದು ಮಹಿಳೆಗೆ ಒಂದು ಸಮಸ್ಯೆ ಅಂತ ಬಂದಾಗ ಅವಳಿಗೆ ಯಾರ ಕಡೆನೂ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ, ಹಾಗೇನೆ ಅವಳಿಗೆ ಮನೆ ಬಿಟ್ಟು ಹೋಗೋದಕ್ಕೂ ಆಗೋದಿಲ್ಲ, ಅಂದ್ರೆ ಒಂದು ಮರ್ಯಾದೆ ಪ್ರಶ್ನೆ ಅಂತ ಅಲ್ಲಿ ಬರುತ್ತೆ. ಅಂತ ಸಂದರ್ಭದಲ್ಲಿ ಅವಳಿಗೆ ಯಾವ್ದಾದ್ರೂ ಪರಿಹಾರ ಅನ್ನುವಂಥದ್ದು ಅದೇ ಮನೆಯಲ್ಲೇ ಇದ್ಕೊಂಡು ಅವಳಿಗೆ ಪರಿಹಾರವನ್ನು ಏನಾದರೂ ನೀಡಲಿಕ್ಕೆ ಆಗುತ್ತಾ?
2: ಸಿಗುತ್ತೆ ಮೇಡಮ್, ಅಂತ ಕೇಸ್ಗಳು ಸಾಕಷ್ಟು ನನ್ನ ಹತ್ರ ಇದೆ. ಯಾಕಂದ್ರೆ ಡೊಮೆಸ್ಟಿಕ್ ವಯಲೆನ್ಸ್ ಆಕ್ಟ್ ಅಂತ ಹೇಳಿ ಕೌಟುಂಬಿಕ ದೌರ್ಜನ್ಯ, ಕೌಟುಂಬಿಕ ಹಿಂಸೆ ವಿರುದ್ಧ ಪ್ರತಿಭಟಿಸೋದು. ಏನಂದ್ರೆ ಅವಳಿಗೆ ಹೇಳ್ಕೊಳಕ್ ಆಗ್ತಿದಿಲ್ಲ. ಆಕ್ಚುಲಿ ಒಂದು ಹುಡುಗಿ ನನ್ನ ಕಡೆ ಬಂತು, ಅವಳಿಗೆ ಕಣ್ಣಿದ್ದಿದ್ದಿಲ್ಲ. ಆಕ್ಚುಲಿ ನಮ್ಮ ರಿಲೇಟಿವ್ಸ್ ಬಗ್ಗೆ ಕಣ್ಣಿಲ್ಲ, ಏನೂ ಇಲ್ಲ. ಆಮೇಲೆ ಗಂಡ ಏನ್ ಮಾಡಿದ, ಅವಳು ಕಣ್ಣಿಲ್ಲ ಅಂದ್ರೆ ಬೇರೆ ಹೆಂಡತಿ ತಂದು ಇಟ್ಬಿಟ್ಟ ಮನೆಯಲ್ಲಿ. ಆಮೇಲೆ ಅತ್ತೆ ಮಾವ ಎಲ್ಲರೂ ಕಾಡ್ಲಿಕ್ಕೆ ಶುರು ಮಾಡಿದ್ರು ಅವಳಿಗೆ. ಆಮೇಲೆ ಇದನ್ನ ನೋಡ್ಕೊಂಡು ಪಾಪ ಅವಳಿಗೆ ಏನಾಯ್ತು, ಜೀವನ ನಡೆಸೋದೇ ಕಠಿಣ ಆಯ್ತು ಮನೆಯಲ್ಲಿ. ಚಿಕ್ಕ ಚಿಕ್ಕ ಮಕ್ಕಳಿದೆ, ಆಮೇಲೆ ನಿನಗೆ ಕಣ್ಣು ಕಾಣಿಸೋದಿಲ್ಲ, ನೀ ಅಡುಗೆ ಮನೇಲಿ ಬರಬೇಡ, ನಿನಗೆ ಇದು ಮಾಡೋದಿಲ್ಲ, ಎಲ್ಲ ಗಂಡ ಬೇರೆದಕ್ಕಿಂತ ಅಂತ ಇಟ್ಕೊಂಡ್ಬಿಟ್ಟ, ಜೀವನನೇ ಹಾಳಾತವಳಿದೆ. ಆವಾಗ ಅವಳು ಮತ್ತೆ ನನ್ನ ಹತ್ರ ಅಂದ್ರೆ ಫೋನ್ ಮಾಡಿ, ಅಕ್ಕ ನನಗೆ ಈ ತರ ಇದೆ, ನನಗೆ ಬಾಳ ಕಾಡಾಕತ್ತಾರ, ನೀನೇ ಉಳಿಸು ಅಂತಂದ್ರು. ಆಮೇಲೆ ನಾನು ಧಾರವಾಡಕ್ಕೆ ಕೊಟ್ಟಿರೋ ಅಕ್ಕಿನ, ಮತ್ತೆ ಧಾರವಾಡಕ್ಕೆ ಹೋದ್ವಿ. ಎಲ್ಲಿ ಪೊಲೀಸ್ ವಹಿಸಲ್ ಗಾಡಿ ತಗೊಂಡು ಧಾರವಾಡಕ್ಕೆ ಹೋದ್ವಿ, ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಅವ್ರ ಮನೆಗೆ ಹೋದ್ವಿ. ಅವ್ರು ಕಣ್ಣಾರೆ ಕಂಡ್ರು, ಅವ್ರ ಅತ್ತಿನ ಸ್ವಂತ ಕಾಡ್ತಾ ಇದ್ದಾಳೆ. ಇಲ್ಲ, ನಿನ್ ಕಣ್ಣಿಲ್ಲ, ನಿನಗೆ ಅಡುಗೆ ಮಾಡಬೇಡ, ಊಟಕ್ಕೆ ಹಳಸಿದ್ದು ಊಟ ಹಾಕೋದು ಅವಳಿಗೆ, ಮತ್ತೆಲ್ಲ ಒಂದು ನಡೆಯುವುದರಲ್ಲಿ ಮನೆ ಇಡೋದು, ಇಳಿಗೆ ಮನೆ ಇಡೋದು, ತೊಂದರೆ ಮಾಡಕ್ಕಂತ ಹೇಳಿ ಊಟಕ್ಕೆ ಮನೆಯಿಂದ ಹೋಗ್ಲಿ ಅನ್ನೋದು
1: ದೈಹಿಕ ಹಿಂಸೆ.
2: ಹಾ, ಹಿಂಗಾಗಿ ಏನ್ ಮಾಡಿದ್ವಿ, ಅವಳು ಕರ್ಕೊಂಡ್ಬಂದ್ವಿ. ನಾವು ಕರ್ಕೊಂಡ್ಬಂದು ಕೌಟುಂಬಿಕ ದೌರ್ಜನ್ಯ ಕೇಸ್ ಹಾಕ್ಬಿಟ್ಟಿವಿ, ಗಂಡನ ಮನೆಯವ್ರ ಮೇಲೆ, ಗಂಡನ ಮೇಲೆ ಎಲ್ಲ ಹಾಕಿದ ತಕ್ಷಣ ಆಮೇಲೆ ಅವರು ಇದು ಬಂದ್ರು, ಅಂದ್ರೆ ಒಂದ್ ಎರಡು ವರ್ಷಲ್ಲೇ ಬಂದ್ರು. ಅವರು ಬಂದ್ರು, ಇಲ್ಲ ನಮ್ ತಪ್ಪಾಯ್ತು, ಮತ್ತೆ ನಾವ್ ಇದು ಮಾಡ್ತೀವಿ. ಆದ್ರೆ ಅದರಲ್ಲೇ ಮೇಂಟೆನೆನ್ಸ್ ಕೇಳಿದ್ವಿ ನಾವು. ಈ ಇಬ್ರು ಚಿಕ್ಕ ಮಕ್ಕಳಿದ್ರು, ಅವಳನ್ನು ತಗೊಂಡ್ ಬಂದ್ಬಿಟ್ಲ ಅವಳು. ಅವಳಿಗೆ ಅವಳ ಸಲುವಾಗಿ ತವ್ರ ಮೇಲೆ ಇದ್ದುಕೊಂಡು ಮೇಂಟೆನೆನ್ಸ್ ಎಲ್ಲ ಕೇಳಿದ್ವಿ ನಾವು. ಮತ್ತೆ ಅವಳಿಗೆ ಇರಾಕ್ ಒಂದ್ ಸೆಪರೇಟ್ ರೆಸಿಡೆನ್ಸ್ ರೈಟ್ ಆಫ್ ದಿ ಸೆಪರೇಟ್ ರೆಸಿಡೆನ್ಸ್ ಅದು ಪ್ರೊವಿಷನ್ ಇದೆ, ಸೆಕ್ಷನ್ 89 ಸೆಕ್ಷನ್ 20 ತೆಳಗ, ಡೊಮೆಸ್ಟಿಕ್ ವಯಲೆನ್ಸ್ ಆಕ್ಟ್ ತೆಳಗ ಪ್ರೊವಿಷನ್ ಇದೆ. ಅವಳು ಅದೇ ಮನೆಯಲ್ಲಿ ಸೆಪರೇಟ್ ಆಗಿದ್ದು ತನ್ನ ಮಕ್ಕಳನ್ನು ತನ್ನ ನೋಡ್ಕೋಬಹುದು. ಒಂದು ಇಲ್ಲ, ತವ್ರ ಮನೇಲಿ ಒಂದ್ ಒಳಗೆ ಇಲ್ಲ ಅಂದ್ರೆ ಮೇಂಟೆನೆನ್ಸ್ ಕೊಡ್ತಾನೆ ಗಂಡ. ಈ ತರ ಒಂದು ಪರಿಹಾರ ಕೊಡಿಸಿದ್ವಿ ಅವಳಿಗೆ, ಈಗ ಅವಳು ಆರಾಮಿದ್ದಾಳೆ, ಏನ್ ತೊಂದ್ರೆ ಇಲ್ಲ.
1: ನಮೀಗ ಅವ್ರ ಗಂಡ ಇವರಿಗೆ ಜೀವನಾಂಶ ಕೊಟ್ರು ಅಂತ, ಇವಾಗ ಜೀವನಾಂಶ ಕೊಡ್ಲಿಲ್ಲ ಅಂದ್ರೆ ಅವಾಗ ಏನಾದ್ರು ಕಾನೂನು ಅವಳಿಗೆ ನೆರವು ಮಾಡುತ್ತಾ?
2: ಬರ್ತದೆ
1: ಅದೇ,
2: ಜೀವನಾಂಶ ಕೊಡ್ಲಿಲ್ಲ ಅಂತಂದ್ರೆ ನಾವು ಇದು ಮಾಡ್ತೀವಿ, ಗಂಡನ ಮೇಲೆ ಆಕ್ಷನ್ ತಗೋತಾರೆ. ಇಲ್ಲ ಮತ್ತ ನೀನು ಕೊಡ್ಲಿಲ್ಲ ಅಂತಂದ್ರೆ ಮತ್ತ ಇದು ಮಾಡ್ತಾರೆ, ಶಿಕ್ಷೆ ಕೊಡ್ತಾರೆ, ಜೈಲಿನಲ್ಲಿ ಹಾಕಿ. ಮತ್ತೆ ಇಲ್ಲ, ಒಂದ್ ತಿಂಗಳ ಟೈಮ್ ಕೊಡ್ತಾರೆ ಅವನಿಗೆ, ನೀನು ಅಷ್ಟೊಗ್ ದುಡ್ಡು ತುಂಬಿ ಹೊರಗೆ ಬರೋದು. ಇಲ್ಲಾರ ಜೈಲಿನಲ್ಲಿ ಹಾಕಿ, ಅವ್ನ ಏನಾದ್ರೂ ನೌಕರಿ ಇತ್ತು ಅಂದ್ರೆ ನೌಕರಿಯಿಂದ ಸಂಬಳ ಬರುವಂಗ್ ಮಾಡ್ತಾರೆ. ಇವಳ ಹೆಸರಿನಿಂದ 50% ಸ್ಯಾಲರಿ ಶುಡ್ ಬಿ ಗಿವನ್ ಟು ದಿ ವುಮನ್ ಮಾಡ್ತಾರೆ. ಇಲ್ಲ, ಅವನ ಆಸ್ತಿ ಇತ್ತಂದ್ರೆ ಆಸ್ತಿನ ಮುಟ್ಟುಗೋಲ್ ಹಾಕೋತಾರೆ ಕೋರ್ಟ್ ನಿಂದ. ಅವ್ನ ಏನಾದ್ರು ಪ್ರಾಪರ್ಟಿ ಇತ್ತಂದ್ರೆ ಪ್ರಾಪರ್ಟಿ ಮುಟ್ಟುಗೋಲ್ ಹಾಕೋತಾರೆ, ಕ್ರಿಮಿನಲ್ ಮಿಸ್ಲೇನಸ್ ಮೇಂಟೆನೆನ್ಸ್.
1: ಇವಾಗ ಇಂತಹ ಸಂದರ್ಭದಲ್ಲಿ ಹೆಂಡತಿಗೂ ಕೂಡ ಏನಾದ್ರೂ ನೌಕರಿ ಇದ್ದು ಅವಳು ಕೂಡ ಏನಾದ್ರೂ ಕೆಲಸ ಮಾಡಿ ಸಂಪಾದನೆ ಮಾಡ್ತಿದ್ಲು ಅನ್ನೋದಾದ್ರೆ, ಇಲ್ಲಿ ಗಂಡನಾದವನು ವಾದ ಮಾಡಬಹುದಾ, ಅವಳು ಅವಳ ಸಂಪಾದನೆಯನ್ನ ಅವಳಿಗಾಗಿ ಅವಳ ಜೀವನಕ್ಕಾಗಿ ಅವಳಿಗೆ ಹಣ ಇದೆ, ನಾನ್ಯಾಕೆ ಕೊಡಬಹುದು ಅಂತ ಅವ ವಾದ ಮಾಡಬಹುದಾ ಇಲ್ಲಿ?
2: ಅವಾಗ ಅದು ಒಂದು ಕೇಸ್ ಇದೆ. ಅವಾಗ ಕೋರ್ಟ್ ನಮ್ಮ ಮಾನ್ಯ ನ್ಯಾಯಾಲಯ ಏನ್ ಮಾಡ್ತದ, ಗಂಡನ ಇನ್ಕಮ್ ಆದಾಯ ಹೆಂಡತಿ ಆದಾಯ ನೋಡ್ತದ. ಅವಳು ತಾನು ಇದ್ದು ಸಾಕಷ್ಟು ಎಲ್ಲ ಸಫಿಶಿಯಂಟ್ ಇದ್ದು ಸಹಿತ ಬೇಡದ್ರು ತಪ್ಪು, ಅಂತ ಕೇಸಲ್ಲಿ ಅರ್ಜಿಯನ್ನು ತಳ್ಳಿ ಹಾಕ್ತದ. ಒಂದ್ ವೇಳೆ ಅವಳಿಗೆ ಅಗದಿ ಚಿಕ್ಕದಾದ ಒಂದ್ ತಿಂಗಳ 1,000 ಅಂತ ತಿಳ್ಕೋರಿ, ಅಂದ್ರೆ ಸಣ್ಣದ ಒಂದ್ ಸಣ್ಣ ಪುಟ್ಟ ಕೆಲಸ ಇರ್ತದ, ಅದರಲ್ಲಿ ಜೀವನ ನಡೆಯಲ್ಲ ಮಕ್ಕಳದು ಅವಳದು. ಅದಕ್ಕೆ ಅಡಿಷನ್ ನನಗೆ ಇಷ್ಟ ಅದೇರಿ, ನನಗೆ ಮ್ಯಾಲೆ ಇಷ್ಟು ಕೊಡಿಸ್ರಿ ಅಂತ ಅವಳು ವಾದ ಮಾಡಬಹುದು. ಮಾಡಿ ಆಮೇಲೆ ಆ ಗಂಡನ ಆದಾಯದಲ್ಲಿ ಅರ್ಧ ಅವಳಿಗೆ ಸಿಗ್ತದ, ಮಕ್ಕಳಿಗೆ ಅವಳಿಗೆ ಸಿಗ್ತದೆ.
1: ಅಂದ್ರೆ ಇಲ್ಲಿ ಅವಳು ವಾದ ಮಾಡ್ಬೇಕಾದ್ರೆ ಅವಳು ಏನಾದ್ರು ಪುರಾವೆಗಳನ್ನ
2: ಅವನು ಪಗಾರ ಎಷ್ಟು ನಂದೆಷ್ಟು ಇಬ್ಬರದು ಕ್ಯಾಲ್ಕುಲೇಷನ್ ಮಾಡ್ತಾರೆ, ಅವಳದ ಆದಾಯ ತೋರಿಸ್ಬೇಕು, ಅವನ ಆದಾಯ ತೋರಿಸ್ಬೇಕು, ಅಥವಾ ಒಂದು ಹೊಲದ ಏನರ ಇನ್ಕಮ್ ಬಂದ್ರೆ ಅದು ತೋರಿಸ್ಬೇಕು, ಅಥವಾ ಪ್ರಾಪರ್ಟಿ ಉತ್ತಾರ ಎಲ್ಲ ತೋರಿಸ್ಬೇಕು, ರೆಕಾರ್ಡ್ ಆಫ್ ರೈಟ್ಸ್ ಎಲ್ಲ ಹೊಲದೆಲ್ಲ ಉತ್ತಾರಲ್ಲಿ ತೋರಿಸಿ ಅವನ್ ತಿಂಗಳ ಇಷ್ಟ

0: ಕೊಡಬೇಕಾಗಿಲ್ಲ. ಅದರಲ್ಲಿ ಅವರು ಪಲ್ಲೆ ಮಾರ್ತಾರ, ಪಲ್ಲೆ ಮಾರ್ಲಿಕ್ಕೆ ನಡೆಸ್ತಾರ, ಮತ್ತೆ ಮೇಸ್ ನಡೆಸಬಹುದು, ಬ್ಯೂಟಿ ಪಾರ್ಲರ್ ನಡೆಸಬಹುದು, ಅಥವಾ ಬೇಕರಿ ನಡೆಸಬಹುದು. ಅಂತರಲ್ಲೇ ಅವ್ರ ಜೀವನ ಆಧಾರ ಮಾಡ್ಕೋಬಹುದು. 10 ಲಕ್ಷಕ್ಕಿಂತ ಹೆಚ್ಚು ಒಂದ್ ವೇಳೆ ಲೋನ್ ತಗೊಂಡ್ರಂದ್ರೆ ಅದಕ್ಕೆ 4% ಬಡ್ಡಿ ಕಟ್ಟೋದು. ಹಿಂಗಾಗಿ ಎಲ್ಲಾ ಬ್ಯಾಂಕ್ಗಳಿಗೆ ಎಲ್ಲಾ ನಿರ್ದೇಶನ ನೀಡಲಾಗಿದೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಮುದ್ರಾ ಯೋಜನೆ ಅಂತ ಬಂದಿದೆ, ಅದ್ರ ಪ್ರಕಾರ ಬಹಳ ಜನ ಅದ್ರ ಲಾಭ ಪಡ್ಕೊಂಡಾರೆ, ಪಡಿತಾ ಇದಾರೆ ಇನ್ನು ಹೆಣ್ಮಕ್ಳು. ಆಮೇಲೆ ಹೆಣ್ಮಕ್ಳಿಗೆ ಅವ್ರಿಗೆ ಎಲ್ಲ ಇದರಿಂದ ವಿಕ್ಟಿಮ್ಸ್ ಆಗಿರ್ತಾರಲ್ಲ, ಅಟ್ರಾಸಿಟಿ ಆಗಿರ್ತಾರ ಅವ್ರಿಗೆ, ಎಸಿಡ್ ಗೊಜ್ಜಿರ್ತಾರ ಅಂತವ್ರಿಗೆ, ಆ ಹೆಣ್ಮಕ್ಳಿಗೆಲ್ಲ ಸಾಂತ್ವನ ಕೇಂದ್ರ ಅಂತ ಇಟ್ಟಿರ್ತಾರೆ. ಸಾಂತ್ವನ ಸ್ಕೀಮ್ ಇಟ್ಟಿದ್ದಾರೆ. ಟು ಪ್ರೊವೈಡ್ ದ ನೆಸೆಸರಿ ಟೈಮ್ಲಿ ಹೆಲ್ಪ್ ಟು ವುಮನ್ ಹೂ ಆರ್ ವಿಕ್ಟಿಮ್ಸ್ ಆಫ್ ದಿ ವೇರಿಯಸ್ ಅಟ್ರಾಸಿಟೀಸ್ ಲೈಕ್ ಆಸಿಡ್ ಅಟ್ಯಾಕ್, ರೇಪ್, ಕಿಡ್ನಾಪಿಂಗ್ ಏನಾದ್ರು ಆದ್ರೆ ಅಂತವ್ರಿಗೆ ಸಾಂತ್ವನ ಕೊಡ್ಲಿಕ್ಕೆ ಸಾಂತ್ವನ ಕೇಂದ್ರ ಇದೆ. ಮತ್ತೆ ಹೆಣ್ಮಕ್ಳು ವರ್ಕಿಂಗ್ ವುಮನ್ ಒಬ್ಬೊಬ್ಬರೆ ಬೇರೆ ಊರಲ್ಲಿ ಬಂದು ನಿಂದಿರ್ತಾರಲ್ಲ ಅಂತವ್ರಿಗೆ ಸರ್ಕಾರ ಹಾಸ್ಟೆಲ್ಗಳು ಮಾಡಿದಾರ, ವರ್ಕಿಂಗ್ ವುಮನ್ ಹಾಸ್ಟೆಲ್ ಅಂತ ಮಾಡಿದಾರ. ಮತ್ತೆ ಈಗಿನ ಸದ್ಯ ತಮಗೆ ಗೊತ್ತಿರುವ ಹಾಗೆ ಕರ್ನಾಟಕ ಗವರ್ಮೆಂಟ್ ಗೃಹ ಜ್ಯೋತಿ ಸ್ಕೀಮ್ ಮಾಡಿದೆ. ಮನೆಯಲ್ಲೆಲ್ಲ ಯೂನಿಟ್ ಫ್ರೀ, 200 ಯೂನಿಟ್ ತನ ಫ್ರೀ ಕೊಟ್ಟಿದ್ದಾರೆ. ಮತ್ತೆ ಸದ್ಯ ನಡೀತಾ ಇದೆ ಗೃಹಲಕ್ಷ್ಮಿ ಸ್ಕೀಮ್ ಫಾರ್ ಆಲ್ ವುಮನ್, ಎಲ್ಲ ಹೆಣ್ಮಕ್ಳು 2,000 ಕುಟುಂಬದ ಮುಖ್ಯಸ್ಥ ಮಹಿಳೆಗೆ 2,000 ರೂಪಾಯಿ ಕೊಡುದು. ಆಮೇಲೆ ಶಕ್ತಿ ಸ್ಕೀಮ್ ಫಾರ್ ಫ್ರೀ ಏರ್ ಬಸ್, ಫ್ರೀ ಬಸ್ ನಲ್ಲೇ ಎಲ್ಲ ಈಗ ನೋಡ್ತಾ ಇದ್ರಲ್ಲ ನೀವು. ಹಿಂಗಾಗಿ ಮಹಿಳೆಯರು ಎಷ್ಟು ಬೇಕಾದ್ರೆ ಅದಕ್ಕಿಂತಲೂ ಶಕ್ತಿವಂತರಾಗ್ಬಿಟ್ಟಾರೆ. ಮೊದ್ಲಿನಕ್ಕಿಂತ ಪುರುಷರನ್ನ ಎಲ್ಲ ಹಿಂದೆ ಹಾಕಿ ಮಹಿಳೆಯರ ಮುಂದೆ ಹೊಂಟಾರ ಅಂತ ಹೇಳುದು ನಂಗಾಗಿ ಸಂತೋಷ ಅನಿಸ್ತದೆ. ಆದ್ರೆ ಅದು ದುರುಪಯೋಗ ತಗೋಬಾರದು. ಒಂದು ನಾನಂತೆ ಒಂದು ಎಲ್ಲ ಹೆಣ್ಮಕ್ಳು ಕಿವಿ ಮಾತು, ನಮ್ ಸರ್ಕಾರ ಏನ್ ಕೊಡ್ತದೆ ಅದನ್ನು ತಾವು ಅಷ್ಟೇ ಸ್ವೀಕರಿಸಿ ಎಲ್ಲರಿಗೂ ಅವಕಾಶ ಕೊಡಬೇಕು. ಈಗ ಫಾರ್ ಎಕ್ಸಾಂಪಲ್ ಬಸ್ ಅಲ್ಲಿ ಹೋಗ್ತಿರ್ತಾರೆ, ಎಲ್ಲ ಸೀಟ್ ಹೆಣ್ಮಕ್ಳು ಹಿಡ್ಕೊಂಡು ಕೂತ್ರೆ ಸ್ಕೂಲ್ ಹುಡುಗರು ಪಾಪ ಮುಂದ್ ಗಣಿಸರು ಅವ್ರೆಲ್ಲ ಏನ್ ಮಾಡ್ಬೇಕು. ಮನೆ ನೋಡಿದೆ ಟಿವಿನಲ್ಲಿ, ಹೋಗ್ತಾ ಹೋಗ್ತಾ ಒಂದು ಸಣ್ಣ ಹುಡುಗ ಪಾಪ ಬಿತ್ತು ಸ್ಕೂಲ್ ಇಂದ, ಒಂದು ಅಮ್ಮ ಇತ್ತು ಪಾಪ ಅದನ್ನು ಕೆಡಿಯೋರು. ಹಿಂಗೆಲ್ಲ ತಳ್ಳಾಟ ಮಾಡಿ ಮಾಡಿ ಸರ್ಕಾರದ ಯೋಜನೆ ಎಲ್ಲಾನು ಅವ್ರಿಗೆ ದುರುಪಯೋಗ ತಗೊಳಕತ್ತಾರ, ಆತರ ತಗೋಬಾರ್ದು. ಮತ್ತೆ ಇದರಲ್ಲಿ ಡೌರಿ ಪ್ರಾಹಿಬಿಷರಿ ಆಕ್ಟ್ ಅಲ್ಲಿ ಈ ಹೆಣ್ಮಕ್ಳು ಏನ್ ಮಾಡ್ತಾರ ಬೇಕಂತ ಕೇಸ್ ಹಾಕ್ಬಿಡ್ತಾರ. ಗಂಡ ಅಷ್ಟೇ ಅಲ್ಲ, ಆ ನಾದ್ನಿಯರ್ ಮೇಲೂ, ಮತ್ತೆ ತಂದೆ ತಾಯಿ ಅವ್ರ ತಂದೆ ತಾಯಿ ಎಲ್ಲರೂ ಏಜ್ ಅದರ ಮೇಲೆ ನಾದ್ನಿಯರ್ ಗಂಡಗಳ ಮೇಲೂ ಕೇಸ್ ಹಾಕ್ತಾರೆ, ಈ ಕಪ್ಪಿಯವ್ರ ಮೇಲೆ ಶೇಡ ತಗೊಂಡಂತೆ. ಆಕ್ಚುಲಿ ಅವ್ರು ಇರಂಗಿಲ್ಲ, ಪಿಕ್ಚರ್ ಅಲ್ಲಿ ಇರೋದಿಲ್ಲ, ಗಂಡ ಅಂತ ಇಬ್ಬರೇ ಇರ್ತಾರೆ ಸೆಪರೇಟ್. ಆದ್ರೂ ಇವ್ರು ತೊಂದರೆ ಮಾಡೋ ಉದ್ದೇಶದಿಂದ ಎಲ್ಲರೂ ಸೇರಿಸ್ಕೊಂಡ್ಬಿಡ್ತಾರೆ. ಈಗ ಕಾನೂನು ದುರುಪಯೋಗ ಆಗ್ತಾ ಇದೆ, ಅದರಿಂದ ಸಲ ಕಾನೂನು ಅಮೆಂಡ್ಮೆಂಟ್ ತಂದಿದೆ. ಈಗ ಏನಾದ್ರೂ ಡೌರಿ ಕಂಪ್ಲೇಂಟ್ ಬಂತಂದ್ರೆ ಬರೀ ಗಂಡನ ವಿಚಾರಣೆ ಅಷ್ಟೇ ಮಾಡ್ತಾರೆ, ಬಾಕಿದವ್ರು ವಿಚಾರಣೆ ಮಾಡೋದಿಲ್ಲ. ಹಿಂಗಾಗಿ ದುರುಪಯೋಗದಕ್ಕೂ ಸ್ವಲ್ಪ ಅಂದ್ರೆ ಕಾನೂನು ಉಪಯೋಗ ತಗೋಬೇಕು, ದುರುಪಯೋಗ ಮಾಡಬಾರ್ದು ಅನ್ನೋದು ನಂದೊಂದು ಕಿವಿ ಮಾತು ಮಹಿಳೆಯರಿಗೆ. ಹಾ, ಮಹಿಳೆಯರಿಗೆ ಸೆಕ್ಸುಯಲ್ ಹರಾಸ್ಮೆಂಟ್ ಆಫ್ ವುಮನ್ ಅಟ್ ವರ್ಕಿಂಗ್ ಪ್ಲೇಸ್ Article 14 ಏನ್ ಹೇಳ್ತದ, ಎಲ್ಲ ಒಂದು ಇದ್ರಲ್ಲೇ ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನದಲ್ಲಿ ಅದನ್ನ ಹೇಳ್ತೈತಿ. ಎಲ್ಲ ಹೆಣ್ಮಕ್ಳು ಒಟ್ಟಿಗೆ ಸೇರಿ ಒಂದು ಪ್ರತಿಭಟನೆ ಮಾಡ್ತಾರ, ಎಲ್ಲ ಲೈಂಗಿಕ ಶೋಷಣೆ ಆಗ್ತಾ ಇದೆ ಅಂತಂದ. ಅದಕ್ಕೆ ಗುಲಾಬಿ ಗ್ಯಾಂಗ್ ಅಂತೇಳಿ ಒಂದು ಫಿಲ್ಮ್ ಬಂದಿತ್ತು ನೋಡ್ರಿ, ಆ ಪಿಂಕಿ ಅಂತೇಳಿ, ಪಿಂಕ್ ಅಂತೇಳಿ ಫಿಲ್ಮ್ ಬಂದಿತ್ತು. ಅದರಲ್ಲೇ ಏನಾಗ್ತದೆ, ಎಲ್ಲ ಹೆಣ್ಮಕ್ಳು ತಮ್ಮ ಮೇಲೆ ಶೋಷಣೆ ನಡೆದ, ಅದಕ್ಕೆ ನಮ್ನೆಲ್ಲಾನು ಸಮಾನವಾಗಿ ಕಾಣ್ರಿ, ಸಮಾನವಾಗಿ ವೇತನ ಕೊಡ್ರಿ ನಮಗೆಲ್ಲ ಅಂತಂದು ಇದು ಮಾಡಿದ. ಅದರಲ್ಲೆಲ್ಲ ಪಿಕ್ಚರ್ ಅಲ್ಲಿ ಬಂದಿದೆ. ಅದರಲ್ಲಿ ಮಾಧುರಿ ದೀಕ್ಷಿತ್ ರಜ್ಜೋ ಆಗಿ ಕಾಣಿಸಿಕೊಂಡಿದ್ದಾರೆ. ಆಮೇಲೆ ಹೀಗಾಗಿ ಎಲ್ಲ ಮೇಲೆ ಒಕ್ಕಟ್ಟಾಗ್ಬಿಟ್ಟಿದ್ದಾರೆ. ಆಮೇಲೆ ಇದರಲ್ಲಿ ತಲಾಖ್ ಹೊಸದ ಒಂದು ಇದು ಬಂದಿದೆ, ಕಾನೂನು ಬಂದಿದೆ 2019 ಪಾರ್ಲಿಮೆಂಟ್ ನಲ್ಲಿ ಪಾಸ್ ಆಗಿ ಬಂತು. ಅದ್ರ ಪ್ರಕಾರ ಯಾವುದೇ ಮುಸ್ಲಿಂ ಗಂಡ ಇದ್ದವನು ಯಾವುದೇ ಒಂದು ಅನ್ರಿಟರ್ನ್ ಬರೀಲಿಕ್ಕೆ ಓರಲ್ಲಿ ಆಗಿ ಹೇಳ್ಬಿಟ್ರೆ ನಡೀತು. ಮೊದಲೆಲ್ಲ ಅದು ಅವ್ರ ಜಾತಿಯಲ್ಲಿ ಅಂದ್ರೆ ಅವ್ರ ಧರ್ಮದಲ್ಲಿ ಏನಿತ್ತು, ಇಲ್ಲ ಅದೆಲ್ಲ ಕರೆಕ್ಟ್ ಅವ್ನು ಗಂಡ ಸೈನ್ ಮಾಡ್ತಾನ ಅದೆಲ್ಲ ಕರೆಕ್ಟ್ ಅಂತ ಅಂತಿದ್ರು. ಆದ್ರೆ ಈಗೇನಾಗಿದೆ, ಪಾರ್ಲಿಮೆಂಟ್ ನಲ್ಲಿ ಅದು ಕಾನೂನಾಗೆ ಇಲ್ಲ, ಆತರ ಮಾಡಿದ್ರೆ ಅವನಿಗೆ ಶಿಕ್ಷೆ ನೀಡ್ತಾರೆ, 3 ತಿಂಗಳವರೆಗೆ ಶಿಕ್ಷೆ ಇದಾರೆ ಅವನಿಗೆ. ಮತ್ತೆ ಅವನು ಆತರ ಹೇಳಲಿಕ್ಕೆ ಬರುದಿಲ್ಲ, ಏನ ಡೈವರ್ಸ್ ಬೇಕಾದ್ರೂ ಬಂದು ಕೋರ್ಟ್ ನಲ್ಲಿ ಅರ್ಜಿ ಹಾಕಿ ಕೋರ್ಟ್ ಮುಖಾಂತರ ಡೈವರ್ಸ್ ತಗೋಬೇಕು. ತಲಾಖ್ ತಲಾಖ್ ತ್ರಿವಳಿ ತಲಾಖ್ ಅಂತಾರಲ್ಲ ಅದು ಎಲ್ಲ ಕ್ಯಾನ್ಸಲ್ ಆಗಿ ಹೋಗ್ಬಿಟ್ಟಿದೆ. ಹಿಂಗಾಗಿ ಬಹಳಷ್ಟು ಸುಧಾರಣೆ ಬಂದಿದೆ. ಮತ್ತೆ ಹಿಂದೂ ಸಕ್ಸೇಷನ್ ಆಕ್ಟ್ ಪ್ರಕಾರ ಹೆಣ್ಮಕ್ಳಿಗೆ ಆಸ್ತಿಯಲ್ಲಿ ಸಮಭಾಗ ಸಿಗ್ತದೆ, ಈಗೆಲ್ಲ ಗಂಡ್ಮಕ್ಳು ಹೆಣ್ಮಕ್ಳು ತಾರತಮ್ಯ ಇಲ್ಲ ಈಗ. ಮತ್ತೀಗ ಅನ್ಸಿಸ್ಟಲ್ ಪ್ರಾಪರ್ಟಿಯಲ್ಲಿ ಸಹಿತ ಅವ್ರಿಗೆ ಅರ್ಧ ಭಾಗ ಸಿಕ್ಕೇ ಸಿಗ್ತದೆ. ಈಗ ಒಂದು
1: ಹೆಣ್ಮಕ್ಳು
0: ಪಿತ್ರಾರ್ಜಿತ ಆಸ್ತಿ, ಮತ್ತೆ ಅವಳು ತಂದೆ ಸ್ವಂತ ಗಳಿಸಿದ ಆಸ್ತಿಯಲ್ಲಿ ಸಹಿತ ಅರ್ಧ ಸಿಗ್ತದೆ ಅವಳಿಗೆ ಈಗೆಲ್ಲ. ಹೀಗಾಗಿ ಅದೊಂದು ಕಾನೂನು ಬಂದಿದೆ. ಮತ್ತೆ ಹೆಣ್ಮಕ್ಳು ಗಳಿಸಿದ ಆಸ್ತಿಯಲ್ಲೇ 2 ಭಾಗ ಮಾಡಬಹುದು, ಒಂದು ಸ್ತ್ರೀಧನ್ ಪ್ರಾಪರ್ಟಿ, ಮತ್ತೊಂದು ಸೆಲ್ಫ್ ಅರ್ನ್ ಸ್ವಂತ ಸ್ವಯರ್ಧಿತ ಆಸ್ತಿ. ಅವಳು ಗಳಿಸಿದ್ದು ಒಂದು, ಅವಳ ಗಳಿಸಿದ ಆಸ್ತಿ ಒಂದು, ಮತ್ತೆ ಸ್ತ್ರೀಧನ ಆಸ್ತಿ ಒಂದು. ಸ್ತ್ರೀಧನ ಆಸ್ತಿ ಅಂದ್ರೆ ಏನು, ಅವಳು ಎಲ್ಲ ಅವಳ ಮದುವೆ ಟೈಮ್ನಾಗ ಯಾರು ಏನು ಕೊಡ್ತಾರ ಅದೆಲ್ಲ ಅವಳದೇ ಆಗ್ತದೆ. ಏನಾದ್ರೂ ಬಂಧುಗಳೆಲ್ಲ ಗಿಫ್ಟ್ ಕೊಡ್ತಾರ ಎಲ್ಲ, ಅದು ಅವಳ ಸ್ತ್ರೀಧನ್ ಪ್ರಾಪರ್ಟಿ ಆಗ್ತದೆ. ಮತ್ತೆ ಅವಳ ಹೆಸರಿನಿಂದ ಗಂಡ ಏನಾದ್ರು ಮಾಡಿಟ್ಟ ಅಂದ್ರೆ ಅದೆಲ್ಲ ಸ್ತ್ರೀಧನ್ ಪ್ರಾಪರ್ಟಿ. ಮತ್ತೆ ಸೆಲ್ಫ್ ಅರ್ನ್ ಅಂದ್ರೆ ಇವಳು ನೌಕರಿ ಮಾಡಿ ಗಳಿಸೆ ಮಾಡಿ ಎಲ್ಲ ತಾನು ಗಳಿಸ್ತಾಳಲ್ಲ, ಆ ಸೆಲ್ಫ್ ಅರ್ನ್ ಪ್ರಾಪರ್ಟಿ. ಅದನ್ನ ಅವಳು ಯಾರಿಗೂ ಕೊಡ್ಬಹುದು, ಅವಳು ಗಂಡ ಮಕ್ಳಿಗೆ ಬಿಟ್ಟು ಬೇರೆದವ್ರಿಗೂ ಕೊಡ್ಬಹುದು ಅವಳು. ಯಾಕಂದ್ರೆ ಅವಳ ಮೇಲೆ ಸಂಪೂರ್ಣ ಹಾಕಿರ್ತದೆ, ಅವಳು ಸ್ತ್ರೀಧನ ಆಸ್ತಿ ಮೇಲೆ ಹಾಕಿರ್ತದ, ಸೆಲ್ಫ್ ಅರ್ನ್ ಆಸ್ತಿ ಮೇಲೂ ಹಾಕಿರ್ತದ. ಹಿಂಗಾಗಿ ಮಹಿಳೆಯರಿಗೆಲ್ಲ ಸೆಕ್ಷನ್ 27 ಆಫ್ ದ ಹಿಂದೂ ಮ್ಯಾರೇಜ್ ಆಕ್ಟ್ ಒಳಗ ಅವಳು ವಿಧವೆ ಆದ್ಮೇಲೆ ಅವಳಿಗೆ ಆಸ್ತಿದೆಲ್ಲ ಸಂಪೂರ್ಣ ಹಕ್ಕು ಸಿಕ್ಬಿಡ್ತದೆ. ಹಿಂಗಾಗಿ ಅವಳು ಎಲ್ಲಕ್ಕಿಂತನೂ ಸ್ವತಂತ್ರದ ಮಹಿಳೆ. ಇದು ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಏನದ ಮಹಿಳೆ ಸಲುವಾಗಿ

0: ಕಾರ್ಯಕ್ರಮ ಹಾಕೊಂಡಿದೆ, ಬೇಟಿ ಬಚಾವೋ ಬೇಟಿ ಪಡಾವೋ ಅಂತೆ. ಮಹಿಳೆಯರಿಗಾಗಿ ಶಿಕ್ಷಣ ಅಂತಂದು ಹೆಣ್ಮಗಳಿಗೂ ಶಿಕ್ಷಣ ಓದಿಸ್ರಿ, ಕಂಪಲ್ಸರಿ ಓದಿಸ್ರಿ ಅಂತಾರೆ ಅವರು. ಮುಂದೆ ಕಾಂಜಾ ಕೋಶ ಅಂತ ಮಾಡಿದೆ. ಮುಂದೆ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಅಂದ್ರೆ ಅವಳು ಡೆಲಿವರಿ ಆದ್ಮೇಲೆ ಮಗುಗೆ ಎಲ್ಲ ಸರಿಯಾಗಿ ಪೌಷ್ಟಿಕ ಆಹಾರ ಕೊಡಬೇಕು, ಇದು ಮಾಡಬೇಕು ಅಂತಂದು ನ್ಯೂಟ್ರಿಷನ್ ಎಲ್ಲ ಆಹಾರ ಕೊಡಬೇಕಂತ ಅದೊಂದು ಸ್ಕೀಮ್ ಮಾಡಿದೆ. ಮತ್ತು ಸ್ಕೀಮ್ ಫಾರ್ ರಿಲೀಫ್ ಆ್ಯಂಡ್ ರಿಹಾಬಿಲಿಟೇಷನ್ ಆಫ್ ದಿ ವುಮೆನ್ ಆ್ಯಸಿಡ್ ವಿಕ್ಟಿಮ್ಸ್. ಅವ್ರಿ ಅವಳ ಮೇಲೆ ದೌರ್ಜನ್ಯ ನಡೆದಿದ ಆಸಿಡ್ ಹಾಕಿರ್ತಾರ ಅಂತವ್ರಿಗೆ ಒಂದು ಮತ್ತೆ ಪುನರ್ವಸತಿ ಕೇಂದ್ರ ಮಾಡಿರ್ತಾರೆ ಅಂತವ್ರಿಗೆ. ಆಮೇಲೆ ಉಜ್ವಲ ಸ್ಕೀಮ್ದಲ್ಲಿ ಅವಳಿಗೆಲ್ಲ ಅಡುಗೆ ಗ್ಯಾಸ್ ಸಿಲಿಂಡರ್ ಎಲ್ಲ ಉಚಿತವಾಗಿ ಯಾರಿಗೆ ಆದಿವಾಸಿ ಮಹಿಳೆಯರಿಗೆ ಅಷ್ಟೇ ಕೊಟ್ಟಿದೆ ಈಗ ಸದ್ಯ, ಇನ್ನೂ ಎಲ್ಲ ಮಹಿಳೆಗೆ ವಿಸ್ತರಣೆ ಮಾಡಿಲ್ಲ. ಉಜ್ವಲ ಸ್ಕೀಮ್ ಅಷ್ಟೇ ಕೊಟ್ಟಿದೆ. ಮತ್ತೆ ಹೆಣ್ಮಕ್ಳಿಗೆ ಆರ್ಮಿದಲ್ಲಿಯೂ ಕೆಲಸ ಮಾಡ್ತಾರೆ, ಮತ್ತೆ ನೌಕಾದಳದಲ್ಲಿ, ಮತ್ತೆ ಏರ್ ಫೋರ್ಸ್ದಲ್ಲಿ ಎಲ್ಲ ಮಹಿಳೆಯರಿಗೆಲ್ಲ ಕಡೆ ಈಗೆಲ್ಲ ಜಾಯಿನ್ ಮಾಡ್ಕೋತಾರೆ. ಅವಳು ಮೊದಲಿನಂಗೆ ಪುರುಷರ ಸಮಾನವಾಗಿ ಎಲ್ಲ ಕ್ಷೇತ್ರದಲ್ಲಿ ಹೊಂಟಿದ್ದಾಳೆ.
1: ಒಟ್ಟಾರೆಯಾಗಿ ಮಹಿಳೆಯ ಹಕ್ಕುಗಳು ಹಾಗೆಯೇ ಮಹಿಳೆಯ ಕಾನೂನುಗಳ ಬಗ್ಗೆ ಕೊನೆಯದಾಗಿ ಹೇಳೋದಾದ್ರೆ ಏನ್ ಹೇಳ್ತೀರಾ ಮೇಡಮ್?
0: ಈಗ ಮುಂಚಿನಗಿಂತ ಮಹಿಳೆ ಬಹಳ ಎಲ್ಲರಲ್ಲಿ ಸಮಾನತೆ ಅವಳಿಗೆ ಸಿಕ್ಕಿದೆ ಒಂದು, ಆದ್ರೆ ಅರಿವು ಅವಳ ಕಡೆ ಅದನ್ನ ಅರಿವು ತೆಗೆದುಕೊಂಡು ಅದ್ರ ದುರುಪಯೋಗ ಆಗ್ಬಾರ್ದಂಗೆ ನೋಡ್ಕೋಬೇಕು ಅನ್ನೋದು ನನ್ನ ಇಚ್ಛಾ. ನಮ್ ಗೌರ್ಮೆಂಟ್ ಕೊಡ್ತಿದೆ ಮಹಿಳೆಯರು ಅಂತ ಹೇಳಿ ಒಂದು ಇದು ಕೊಡ್ತದೆ, ಇಲ್ಲ ನಮ್ಮ ಮಹಿಳೆಯರು ಚಲೋ ಆಗಲಿ ಮುಂದೆ, ಆದ್ರೆ ಇವಳು ಅದನ್ನ ದುರುಪಯೋಗ ಮಾಡ್ಕೋಬಾರ್ದು. ಅದರರ್ಥ ಮಕ್ಕಳಿಗೆ ಅಥವಾ ಗಂಡಂದ್ರಿಗೆ ಅನ್ಯಾಯ ಮಾಡಬಾರ್ದು. ಎಲ್ಲರೂ ಸಮಾನ ಅಂದ್ರೆ ಎಲ್ಲರೂ ಸಮಾನನೇ ಇರಬೇಕು. ಎಲ್ಲರನ್ನೂ ಓವರ್ಟೇಕ್ ಮಾಡಿ ಮುಂದೆ ಹೋಗಿ ನಮ್ಮ ಸಮಾಜದಾಗ ಅರಾಜಕತೆ ಅಶಾಂತಿ ಉಂಟು ಮಾಡಬಾರ್ದು ಅವಳು ಅನ್ನೋದು ಒಂದು ನಂದು ಇಚ್ಛೆ. ಯಾಕಂದ್ರೆ ಮಹಿಳಾ ಕಾಯ್ದೆ ಕಾನೂನು ಇದೆ, ಅದ್ರ ಉಪಯೋಗ ಸದುಪಯೋಗ ತಗೋಬೇಕು, ಅದ್ರ ದುರುಪಯೋಗ ತಗೋಬಾರ್ದು ಅನ್ನೋದು ಒಂದು ನನ್ನ ಮನವಿ ಎಲ್ಲ ಮಹಿಳೆಯರಿಗೆ.
1: ಮೇಡಮ್, ಕಾರ್ಯಕ್ರಮದಲ್ಲಿ ಬಂದು ಮಹಿಳೆಯರ ಹಕ್ಕುಗಳು ಹಾಗೆ ಮಹಿಳೆಯರಿಗೆ ಇರುವಂತಹ ಕಾನೂನುಗಳ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ತಿಳಿಸಿಕೊಟ್ರಿ. ಧನ್ಯವಾದಗಳು ಮೇಡಮ್.
0: ನಮಸ್ಕಾರ.
1: ಕೇಳಿದ್ರಲ್ಲ ಸ್ನೇಹಿತರೆ, ಮಹಿಳೆಯರಿಗಾಗಿ ಇರುವಂತಹ ಕಾನೂನುಗಳು ಹಾಗೆಯೇ ಹಕ್ಕುಗಳ ಬಗ್ಗೆ, ಮತ್ತಷ್ಟು ಕಾಯ್ದೆ ಕಾನೂನುಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಖಂಡಿತವಾಗ್ಲೂ ಮಾಹಿತಿಯನ್ನ ಕೊಡ್ತೀವಿ ಅಂತ ತಿಳಿಸ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ, ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೀಣೆ ಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರೈಸ್ತಾ ಇದ್ದೀನಿ. ಹಾಗೆ 90.4 FM

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ

0: ಇರುವಂತಹ ವೇದಿಕೆ ಇದು, ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮ. ಇಂದು ನಮ್ಮ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಒಂದು ಮಹತ್ವದ ವಿಷಯದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದೇವೆ. ಸ್ಕಿಜೋಫ್ರೇನಿಯಾ ಅನ್ನುವ ಒಂದು ಮಾನಸಿಕ ಆರೋಗ್ಯ ಸಮಸ್ಯೆಯ ಕುರಿತು ಸಮಾಜದಲ್ಲಿ ಇನ್ನೂ ಸಾಕಷ್ಟು ಗೊಂದಲ, ಭಯ ಮತ್ತು ತಪ್ಪು ಕಲ್ಪನೆಗಳಿವೆ. ಈ ಕುರಿತು ಸರಿಯಾದ ಮಾಹಿತಿ ಮತ್ತು ಜಾಗೃತಿ ಮೂಡಿಸಲು ನಮ್ಮೊಂದಿಗಿದ್ದಾರೆ ಕೆಎಲ್ಇ ಸೆಂಟನರಿ ಚಾರಿಟೇಬಲ್ ಆಸ್ಪತ್ರೆ ಯಳ್ಳೂರಿನ ಮಾನಸಿಕ ಮನೋರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿಯವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಮೇಡಮ್. ಮೊದಲು ಈ ಸ್ಕಿಜೋಫ್ರೀನಿಯಾ ಅಂದ್ರೇನು ಅಂತ ಸರಳವಾಗಿ ವಿವರಿಸೋದಾದ್ರೆ.
1: ಈಗ ಸ್ಕಿಜೋಫ್ರೀನಿಯಾ ಅನ್ನೋ ಕಾಯಿಲೆನ ನಾವು ಕನ್ನಡದಲ್ಲಿ ಚಿತ್ತ ವಿಕಲತೆ ಅಂತ ಹೇಳಿ ಕರಿತೀವಿ. ಇದು ಒಂದು ಗಂಭೀರವಾದ ಮಾನಸಿಕ ಆರೋಗ್ಯ ಸಮಸ್ಯೆ ಆಗಿದ್ದು, ಇದು ಜನರು ಹೇಗೆ ಯೋಚಿಸುತ್ತಾರೆ, ಅವ್ರು ಹೇಗೆ ಭಾವಿಸ್ತಾರೆ ಹಾಗೂ ಹೇಗೆ ವರ್ತಿಸುತ್ತಾರೆ ಅನ್ನೋದ್ರ ಮೇಲೆ ಮುಖ್ಯವಾಗಿ ಪರಿಣಾಮನ ಬೀರ್ತದೆ.
0: ಮೇಡಮ್, ಇನ್ನು ಈ ಸ್ಕಿಜೋಫ್ರೀನಿಯಾ ಅನ್ನುವಂಥದ್ದು ಒಂದು ಮಾನಸಿಕ ಕಾಯಿಲೆ ಅಂತ ಹೇಳಿದ್ರಿ, ಇದು ಹೇಗೆ ಉಂಟಾಗುತ್ತೆ ಮೇಡಮ್?
1: ಈಗ ಸ್ಕಿಜೋಫ್ರೀನಿಯಾ ಅಂತ ಹೇಳಿದ ತಕ್ಷಣ ಜನರಲ್ಲೆಲ್ಲ ಭಯ ಇರೋದು, ಏ ಇವ್ರು ಹುಚ್ಚರಿದ್ದಾರೆ, ಇವರು ಸರಿಯಾಗೋದಿಲ್ಲ, ಇವರಿಂದ ನಮ್ಗೇನೋ ಡೇಂಜರ್ ಇದೆ, ಆತರ ಜನರಲ್ಲಿ ಒಂದು ಕಲ್ಪನೆ ಇದ್ಬಿಡುತ್ತೆ. ಸೊ ಏನ್ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಂದ್ರೆ, ಇದು ಒಂದು ದೀರ್ಘಾವಧಿ ಆಗಿರುವಂತ ಮಾನಸಿಕ ಕಾಯಿಲೆ ಅಂತ ಹೇಳ್ತೀವಿ. ಇದಕ್ಕೆ ಹಲವಾರು ಅಂದ್ರೆ ಕಾರಣಗಳು ಅಥವಾ ಅಂಶಗಳು ಕಾರಣ ಆಗಿದೆ ಅಂತ ನಂಬಲಾಗಿದೆ. ಕರೆಕ್ಟ್ ಆಗಿ ಇದು ಒಂದೇ ಕಾರಣದಿಂದ ಬರುತ್ತೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಸೊ ಒಂದು 5% 5% ಜನರಲ್ಲಿ ಅನುವಂಶಿಕ ಅಂಶಗಳು ಕಾರಣ ಆಗ್ತವೆ ಅಂತ ಹೇಳ್ತೀವಿ. ಅಂದ್ರೆ ಕೆಲವೊಂದು ಕುಟುಂಬದಲ್ಲಿ ನಾವು ಏನ್ ಗಮನಿಸ್ತೀವಿ, ಹಲವಾರು ಜನರಲ್ಲಿ ಒಂದೇ ಕುಟುಂಬದಲ್ಲಿ ಸ್ಕಿಜೋಫ್ರೀನಿಯಾ ಕಾಯಿಲೆ ಕಂಡು ಬರ್ತದೆ. ಸೊ ಇದು ಕೂಡ ಅನುವಂಶೀಯತೆಯನ್ನ ಸೂಚಿಸುತ್ತದೆ. ಇನ್ನು ಕೆಲವಾರು ಅಧ್ಯಯನಗಳು ನಡೆದಿದ್ದಾವೆ, ಅಂದ್ರೆ ಫ್ಯಾಮಿಲಿ ಸ್ಟಡೀಸ್ ಅಂತ ಹೇಳ್ತೀವಿ, ಕೌಟುಂಬಿಕವಾಗಿರುವಂತಹ ಒಂದು ಅಧ್ಯಯನ, ಫ್ಯಾಮಿಲಿ ಜೊತೆಗೆ ಟ್ವಿನ್ ಸ್ಟಡೀಸ್ ಅಂತ ಹೇಳ್ತೀವಿ, ಸೊ ಅವಳಿ ಮಕ್ಕಳ ಅಧ್ಯಯನಗಳು. ಸೊ ಇವೆಲ್ಲಗಳಿಂದ ಏನ್ ಕಂಡು ಬಂದಿದೆ ಅಂತ ಹೇಳಿದ್ರೆ, ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂದ್ರೆ ಮೊದಲ ಹಂತದ ಸಂಬಂಧಿಕರು ಯಾರಿರ್ತಾರೆ, ಅವರಲ್ಲಿ ಹೆಚ್ಚಾಗಿ ಈ ಸ್ಕಿಜೋಫ್ರೀನಿಯಾ ಕಾಯಿಲೆ ಒಂದೇ ಕುಟುಂಬದಲ್ಲಿ ಕಾಣಿಸಿಕೊಳ್ಬಹುದು. ಸೊ ಇದು ಒಂದು 5% ಜನರಲ್ಲಿ ಸಮಾಜದಲ್ಲಿ ಈ ತರ ಗಮನಕ್ಕೆ ಬರ್ತದೆ. ಎರಡನೇದು ನ್ಯೂರೋಬಯಾಲಜಿಕಲ್ ಅಂಶಗಳು ಅಂತ ಹೇಳ್ತೀವಿ, ಅಂದ್ರೆ ಸ್ಕಿಜೋಫ್ರೀನಿಯಾ ಕಾಯಿಲೆಯಿಂದ ಬಳಲ್ತಾ ಇರುವಂತಹ ವ್ಯಕ್ತಿಯ ನಾವು ಮೆದುಳಿನ ರಚನೆ ಅಥವಾ ಅದರ ಒಂದು ಕಾರ್ಯ ಚಟುವಟಿಕೆಯನ್ನ ಗಮನಿಸಿದ್ರೆ ಅದರಲ್ಲಿ ಸ್ವಲ್ಪ ಅಸಹಜತೆ ಕಂಡು ಬರೋ ಸಾಧ್ಯತೆಗಳಿರ್ತವೆ. ಎಸ್ಪೆಷಲಿ ಈಗ ಲಾಂಗ್ ಟರ್ಮ್ ಸ್ಕಿಜೋಫ್ರೀನಿಯಾ ಪೇಷಂಟ್ಸ್ ಅಲ್ಲಿ ಈ ತರ ಚಾನ್ಸಸ್ ಗಳಿರ್ತವೆ. ಸೊ ಈಗ ಸೈಕ್ಯಾಟ್ರಿದಲ್ಲಿ ನಾವು ಹೇಳೋದಾದ್ರೆ ಎನ್ಲಾರ್ಜ್ಡ್ ವೆಂಟ್ರಿಕಲ್ಸ್ ಅಂತ ಹೇಳ್ತೀವಿ, ಡಿಕ್ರೀಸ್ ಇನ್ ದ ಗ್ರೇ ಮ್ಯಾಟರ್ ಅಂತ ಹೇಳ್ತೀವಿ, ಅಥವಾ ಕೆಲವೊಮ್ಮೆ ನ್ಯೂರಲ್ ಪಾತ್ವೇ ಅಲ್ಲಿ ಡಿಸ್ರಪ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಮೆದುಳಿನ ರಚನಾತ್ಮಕ ವ್ಯತ್ಯಾಸಗಳಿಂದ ಏನಾಗುತ್ತೆ, ಮೆದುಳು ಅಲ್ಲಿರುವಂತ ನರಗಳು ಒಂದರ ಜೊತೆ ಒಂದು ಸಂವಹನ ಹೇಗೆ ಮಾಡುತ್ತೆ ಅನ್ನೋದ್ರ ಮೇಲೆ ಪರಿಣಾಮ ಬಿದ್ದ್ಬಿಡುತ್ತೆ. ಇದರಿಂದಾಗಿ ಸ್ಕಿಜೋಫ್ರೀನಿಯಾ ಲಕ್ಷಣಗಳು ಕಂಡು ಬರಬಹುದು. ಸೊ ಇದು ಎರಡನೇ ಫ್ಯಾಕ್ಟರ್. ಇನ್ನು ಮೂರನೇ ಫ್ಯಾಕ್ಟರ್ ಏನಪ್ಪಾ ಹೇಳ್ತೀವಿ, ಪರಿಸರದಲ್ಲಿರುವ ಅಂಶಗಳು ಅಂದ್ರೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಇದು ಹೆಚ್ಚಾಗಿ ಮೆದುಳು ಬೆಳವಣಿಗೆಯ ಸ್ಥಿತಿಯಲ್ಲಿ ಇದ್ದಾಗ ಕೆಲವೊಮ್ಮೆ ಪರಿಸರ ಅಂಶಗಳಿಗೆ ಒಡ್ಡಿಕೊಳ್ಳೋದ್ರಿಂದ ಸ್ಕಿಜೋಫ್ರೀನಿಯಾ ಬರುವಂತ ಅಪಾಯ ಹೆಚ್ಚಾಗಬಹುದು, ಅಂದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಯಾವ್ದೆಲ್ಲ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಪ್ರಸವ ಪೂರ್ವ ಸೋಂಕುಗಳು, ಈಗ ತಾಯಿ ಗರ್ಭವತಿಯಾಗಿದ್ದಾಗ ಅಪೌಷ್ಟಿಕತೆ, ಮಾನಸಿಕ ಒತ್ತಡ ಅಥವಾ ಏನೋ ಒಂದು ಆಘಾತ, ಕೆಲವೊಮ್ಮೆ ಮಾದಕ ದ್ರವ್ಯ ಸೇವನೆ, ಅದರಲ್ಲೂ ಎಸ್ಪೆಷಲಿ ನಾವು ಗಾಂಜಾ ಯಾರು ಹೆಚ್ಚಾಗಿ ಸೇವನೆ ಮಾಡ್ತಾರೆ ಅವರಲ್ಲಿ ಮುಂದೆ ಸ್ಕಿಜೋಫ್ರೀನಿಯಾ ಕಾಯಿಲೆ ಅಥವಾ ಸ್ಕಿಜೋಫ್ರೀನಿಯಾ ಕಾಯಿಲೆಯ ಲಕ್ಷಣಗಳು ಬರುವಂತಹ ಚಾನ್ಸಸ್ಗಳು ಹೆಚ್ಚಿರ್ತವೆ ಅಂತ ಹೇಳ್ತೀವಿ. ನಾಲ್ಕನೇ ಫ್ಯಾಕ್ಟರ್ ಏನಪ್ಪಾ ಅಂತ ಹೇಳಿದ್ರೆ, ನ್ಯೂರೋ ಟ್ರಾನ್ಸ್ಮಿಟರ್ ಆಗುವಂತಹ ವ್ಯತ್ಯಾಸಗಳು, ಅಂದ್ರೆ ನರವಾಹಕಗಳು ಅಂತ ಇರ್ತವೆ. ಈಗ ಮೆದುಳಿನಲ್ಲಿರುವಂತಹ ರಾಸಾಯನಿಕ ಪದಾರ್ಥಗಳಲ್ಲಿ ಹೆಚ್ಚಾಗಿ ಡೋಪಾಮಿನ್ ಅಂತ ಹೇಳ್ತೀವಿ, ಸೆರೋಟೋನಿನ್ ಅಂತ ಹೇಳ್ತೀವಿ, ಗ್ಲೂಟಾಮೇಟ್ ಅಂತ ಹೇಳ್ತೀವಿ. ಸೊ ಈ ನರವಾಹಕಗಳು ಏನ್ ಮಾಡ್ತವೆ, ನರಕೋಶಗಳ ನಡುವಲ್ಲಿರೋ ಸಂವಹನಕ್ಕೆ ಒಂದು ಅದು ಬೇಕಾಗಿರ್ತವೆ, ಹಾಗೂ ಅದರಿಂದ ಏನಾದರೂ ವ್ಯತ್ಯಾಸ ಆಯ್ತು ಅಂತ ಹೇಳಿದ್ರೆ, ಸ್ಕಿಜೋಫ್ರೀನಿಯಾದಲ್ಲಿ ನಾವೇನು ಅರಿವಿನ ಅಥವಾ ಭಾವನಾತ್ಮಕ ಅಡಚಣೆಗಳು ಉಂಟಾಗ್ತವೆ ಅಂತ ಹೇಳ್ತೀವಿ, ಆ ಲಕ್ಷಣಗಳಲ್ಲಿ ಹೆಚ್ಚಾಗಿ ಈ ತರ ನ್ಯೂರೋ ಟ್ರಾನ್ಸ್ಮಿಟರ್ ಡಿಸ್ಟರ್ಬೆನ್ಸ್ ಕಂಡು ಬರ್ತವೆ ಅಂತ ಹೇಳ್ತೀವಿ.
0: ಮೇಡಮ್, ಈ ಒಂದು ಸ್ಕಿಜೋಫ್ರೀನಿಯಾದ ಸಾಮಾನ್ಯ ಲಕ್ಷಣಗಳು ಹೇಗಿರುತ್ತೆ ಅಂತ, ಯಾಕಂದ್ರೆ ಪ್ರಾರಂಭಿಕ ಸೂಚನೆಗಳನ್ನ ಕುಟುಂಬದವರು ಹೇಗೆ ಗುರುತಿಸಬಹುದು ಅಂತ.
1: ಈಗ ಸ್ಕಿಜೋಫ್ರೀನಿಯಾ ಕಾಯಿಲೆ ಇರೋರಲ್ಲಿ ಹೆಚ್ಚಾಗಿ ನಾವು ಭ್ರಮೆಗಳು ಅಂತ ಹೇಳ್ತೀವಿ. ಭ್ರಮೆಗಳು ಅಂದ್ರೆ ಹ್ಯಾಲುಸಿನೇಷನ್, ಅಂದ್ರೆ ನಿಜಕ್ಕೂ ಅಸ್ತಿತ್ವದಲ್ಲಿ ಇಲ್ಲದೆ ಇರುವಂತ ವಸ್ತುಗಳೇನೋ ಕಾಣ್ತಾ ಇದೆ ಅಂತ ಹೇಳೋದು, ಅಥವಾ ಏನೋ ಧ್ವನಿಗಳು ಕೇಳ್ತಾ ಇದೆ ಅಂತ ಹೇಳೋದು, ಅಥವಾ ಯಾರೋ ನಮ್ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳೋದು. ಹಾಗೆ ಈ ಧ್ವನಿಗಳಿಗೆ ಏನಾಗುತ್ತೆ, ರೋಗಿಗಳು ಪ್ರತಿಸ್ಪಂದನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದಾಗಿ ನಮ್ಮ ಗಮನಕ್ಕೆ ಏನ್ ಬರ್ತಾವೆ ಅಂತ ಹೇಳಿದ್ರೆ, ಯಾವುದೋ ಒಂದು ಪೇಷಂಟ್ ತನ್ನಷ್ಟಕ್ಕೆ ತಾನು ಬಡಬಡಿಸಿಕೊಳ್ತಾ ಇದ್ದಾನೆ ಅಥವಾ ಏನೋ ಗುಣಗ್ತಾ ಇದ್ದಾನೆ ಅನ್ನುವಂತೆ ಕಂಡು ಬರಬಹುದು. ಕೆಲವೊಂದು ಪೇಷಂಟ್ಸ್ ಅಲ್ಲಿ ಏನೋ ವಾಸನೆ ಇಲ್ಲದೆ ಇದ್ರೂ ಕೂಡ ಏನೋ ಸುಟ್ಟಂತ ವಾಸನೆ ಬರ್ತಾ ಇದೆ ಅಂತ ಹೇಳ್ಬಹುದು. ಇನ್ನು ಕೆಲವರು ಸ್ಪರ್ಶ ಸಂವೇದನೆಯನ್ನು ಕೂಡ ಅನುಭವಿಸಬಹುದು. ಸೊ ಇದು ಎಲ್ಲ ಹ್ಯಾಲುಸಿನೇಷನ್ಸ್ ಅಂತ ಹೇಳ್ತೀವಿ. ಇನ್ನು ಎರಡನೇ ಟೈಪ್ ಆಫ್ ಸಿಂಪ್ಟಮ್ ಏನಪ್ಪಾ ಅಂತ ಹೇಳಿದ್ರೆ ಭ್ರಾಂತಿಗಳು, ಅಂದ್ರೆ ಡೆಲ್ಯೂಷನ್ಸ್. ಸೊ ಜನರು ತಮ್ಮ ಬಗ್ಗೆ ಏನೋ ಮಾತಾಡ್ಕೋತಾ ಇದ್ದಾರೆ ಅಥವಾ ಯಾರೋ ತಮಗೆ ಹಾನಿ ಉಂಟು ಮಾಡ್ಲಿಕ್ಕಿದ್ದಾರೆ ಎನ್ನುವಂತ ಒಂದು ಕಲ್ಪನೆಗಳು. ಇದು ಹೇಗಿರುತ್ತೆ ಅಂತ ಹೇಳಿದ್ರೆ, ಇದು ಸತತವಾಗಿರ್ತದೆ ಹಾಗೂ ಅದು ನಿಜವಲ್ಲ ಅನ್ನೋದನ್ನ ನಾವು ಅವರಿಗೆ ಪ್ರೂವ್ ಮಾಡ್ಲಿಕ್ಕೆ ಹೋದ್ರೂ ಕೂಡ ಅವರು ಒಂದು ದೃಢವಾದ ನಂಬಿಕೆಯನ್ನ ಹೊಂದಿರ್ತಾರೆ. ಹಾಗಾಗಿ ಕೆಲವೊಮ್ಮೆ ಏನಾಗ್ಬಹುದು, ಈ ನಂಬಿಕೆಗಳಿಗೆ ಅನುಸಾರವಾಗಿ ಅವರು ಏನೋ ಭಯಗೊಳ್ಳೋದಿರ್ಬೋದು,

0: ಅಥವಾ ಸಂಶಯದಿಂದ ಆಕ್ರಮ ಹಿಂಗು ಕಂಡೊಮ್ಮೆ ಇನ್ನಿತರ ಲಕ್ಷಣಗಳು ಹೇಗಿರ್ತವೆ ಅಂತ ಹೇಳಿದ್ರೆ, ಯಾರೋ ನನ್ನ ಮೇಲೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಹೇಳೋದು, ಅಥವಾ ತನ್ನ ಸಂಗಾತಿ ತನಗೇನೋ ಮೋಸ ಮಾಡ್ತಾ ಇದ್ದಾಳೆ, ಅವಳು ಅಂದ್ರೆ ಫೇತ್ಫುಲ್ ಆಗಿ ಇಲ್ಲ ಅಂತ ಹೇಳೋದಿರ್ಬೋದು, ಅಥವಾ ಕೆಲವೊಮ್ಮೆ ಗ್ರ್ಯಾಂಡ್ಯೂಸ್ ಡೆಲ್ಯೂಷನ್ಸ್ ಅಂತ ಹೇಳ್ತೀವಿ, ಅಂದ್ರೆ ನನ್ನಲ್ಲಿ ಏನೋ ವಿಶೇಷ ಸಾಮರ್ಥ್ಯ ಇದೆ ಅಂತ ಹೇಳೋದು, ತಾವೇನೋ ವಿಶೇಷ ವ್ಯಕ್ತಿಗಳು ಅಂತ ಹೇಳೋದು. ಕೆಲವೊಂದು ಪೇಷಂಟ್ಸ್ ಹೆಂಗ್ ಪ್ರೆಸೆಂಟ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ನಮ್ಮ ತಲೆಯಲ್ಲಿ ಏನೋ ಚಿಪ್ ತರ ಏನೋ ಒಂದು ಸಲಕರಣಿನ ಅಳವಡಿಸಿದ್ದಾರೆ, ಇದರಿಂದಾಗಿ ನನ್ನ ಮನಸ್ಸಲ್ಲಿರೋ ವಿಚಾರಗಳು ಎಲ್ರಿಗೂ ಪ್ರಪಂಚಕ್ಕೆಲ್ಲ ಗೊತ್ತಾಗ್ತಾ ಇದೆ, ಅಥವಾ ಇನ್ಯಾರೋ ನನ್ನನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಸೊ ಈ ತರ ಅನೇಕ ಒಂದು ಸುಳ್ಳು ನಂಬಿಕೆಗಳು ಕೂಡ ಈ ಕಾಯಿಲೆಯಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ. ಆದ್ರೆ ಈ ನಂಬಿಕೆಗಳನ್ನ ನಾವು ಸುಳ್ಳು, ಅದು ನಿಜ ಅಲ್ಲ ಅಂತ ಹೇಳಿ ಸಾಕ್ಷ್ಯಾಧಾರ ಸಹಿತ ಕೆಲವೊಮ್ಮೆ ತೋರಿಸಿಕೊಟ್ರು ಕೂಡ ಅವರಿಗೆ ಮನವರಿಕೆ ಮಾಡೋದು ಒಂದು ಕಷ್ಟ ಆಗಿರುತ್ತೆ. ಸೊ ಇದು ಎರಡನೇ ತರ ಸಿಂಪ್ಟಮ್. ಸೊ ಮೊದಲನೇದು ಭ್ರಮೆ ಆಯ್ತು, ಎರಡನೇದು ಭ್ರಾಂತಿ ಆಯ್ತು. ಈಗ ಮೂರನೇ ತರ ಲಕ್ಷಣ ಏನಪ್ಪ ಅಂತ ಹೇಳಿದ್ರೆ, ಅವರು ಆಲೋಚನೆ ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ದೋಷ, ಅಂದ್ರೆ ಫಾರ್ಮಲ್ ಥಾಟ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ಸ್ಕಿಜೋಫ್ರೀನಿಯಾ ರೋಗಿಗಳು ಅವರು ಯಾವ ತರ ಆಲೋಚನೆ ಮಾಡ್ತಾರೆ, ಅವರು ಮಾಹಿತಿಯನ್ನ ಯಾವ ತರ ಸಂಸ್ಕರಣೆ ಮಾಡ್ತಾರೆ, ಹಾಗೂ ಅದನ್ನ ಯಾವ ತರ ಅವರು ವ್ಯಕ್ತಪಡಿಸ್ತಾರೆ, ಇದರಲ್ಲಿ ನಾವು ಸ್ವಲ್ಪ ವ್ಯತ್ಯಾಸಗಳನ್ನ ಕಂಡು ಬರುತ್ತದೆ. ಸೊ ಕೆಲವೊಮ್ಮೆ ಏನಾಗುತ್ತೆ, ಸ್ಕಿಜೋಫ್ರೀನಿಯಾ ಪೇಷಂಟ್ಸ್ ಗಳು ಮಾತಾಡ್ತಾ ಇರ್ಬೇಕಿದ್ರೆ ಇವ್ರು ಏನ್ ಮಾತಾಡ್ತಾ ಇದ್ದಾರೆ ಅಂತ ಎದುರುಗಡೆ ಇರೋರಿಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇರುತ್ತೆ. ಯಾಕಂತ ಹೇಳಿದ್ರೆ ಅವ್ರ ಮಾತಿನಲ್ಲಿ ಕೆಲವು ಹೊಸ ಪದಗಳಿರ್ಬೋದು, ಅಥವಾ ಕೆಲವು ಅರ್ಥರಹಿತ ಪದಗಳಿರ್ಬೋದು, ಅಥವಾ ವಾಕ್ಯ ರಚನೆ ಯಾವ ತರ ಮಾಡ್ತಾರಲ್ವಾ ಅದರಲ್ಲಿ ವ್ಯಾಕರಣದಲ್ಲಿ ತಪ್ಪು, ಹೀಗೆ ಅಂದ್ರೆ ಹಲವಾರು ನಮ್ಗೆ ತೊಂದರೆಗಳು ಕಾಣಿಸ್ಲಿಕ್ಕೆ ಸಿಗ್ತವೆ. ಇನ್ನು ನಾಲ್ಕನೇ ಲಕ್ಷಣ ಏನಪ್ಪಾ ಅಂತ ಹೇಳಿದ್ರೆ, ನೆಗೆಟಿವ್ ಸಿಂಪ್ಟಮ್ಸ್ ಆಫ್ ಸ್ಕಿಜೋಫ್ರೀನಿಯಾ ಅಂತ ಹೇಳ್ತೀವಿ. ಅಂದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ಒಂದು ಋಣಾತ್ಮಕ ಇಲ್ಲ ನಕಾರಾತ್ಮಕ ಲಕ್ಷಣಗಳು ಅಂತ ಹೇಳ್ತೀವಿ. ಸೊ ಈ ಪೇಷಂಟ್ಸ್ ಅಲ್ಲಿ ಏನಾಗುತ್ತೆ, ತಮ್ಮ ದೈನಂದಿನ ಚಟುವಟಿಕೆಯ ಮೇಲೆ ಅಥವಾ ಹವ್ಯಾಸಗಳ ಮೇಲೆ ಅವರು ಒಂದು ಆಸಕ್ತಿನ ಕಳೆದುಕೊಳ್ಬಹುದು. ಅವರ ಭಾವನೆಗಳನ್ನ ಹೇಗೆ ವ್ಯಕ್ತಪಡಿಸಬೇಕು ಅಥವಾ ಹೇಗೆ ಪ್ರತಿಸ್ಪಂದಿಸಬೇಕು ಅನ್ನುವಂತ ಒಂದು ಸಾಮರ್ಥ್ಯನ ಕಳೆದುಕೊಳ್ಬಹುದು. ಜೀವನದಲ್ಲಿ ಅವರಿಗೆ ಮುಂಚೆ ಯಾವ ತರ ಒಂದು ಉತ್ಸಾಹ ಇತ್ತು, ಚೈತನ್ಯ ಇತ್ತು, ಅದು ಕಳೆದುಕೊಂಡು ಇಡೀ ದಿನ ಮಲ್ಕೊಂಡೇ ಇರ್ಬೋದು, ತಮ್ಮ ದೈನಂದಿನ ಕೆಲಸಗಳನ್ನ ನಿರ್ಲಕ್ಷಿಸಬಹುದು. ಸೊ ಹೆಚ್ಚಾಗಿ ಕುಟುಂಬದವ್ರು ಕೆಲವೊಮ್ಮೆ ಏನ್ ಅನ್ಕೋತಾರೆ ಅಂತ ಹೇಳಿದ್ರೆ, ಅದನ್ನ ಅಂದ್ರೆ ಲೇಸಿನೆಸ್ ಅಂತ ಅನ್ಕೊಂಡ್ ಬಿಡ್ತಾರೆ, ಸೋಮಾರಿತನ ಅಂತ ಅನ್ಕೊಂಡ್ ಬಿಡ್ತಾರೆ. ಆದ್ರೆ ಇದು ಕಾಯಿಲೆ ಅಂಶ ಅನ್ನೋದು ಹೆಚ್ಚಿನವರಿಗೆ ತಿಳಿದು ಬರೋದಿಲ್ಲ. ಹೆಚ್ಚಾಗಿ ಲಾಂಗ್ ಟರ್ಮ್ ಈ ತರ ಪೇಷಂಟ್ಸ್ ಅನ್ನ ಹಂಗೆ ಬಿಟ್ಬಿಟ್ಟಾಗ ನಾವ್ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಅವರು ವೈಯಕ್ತಿಕ ಅಂದ್ರೆ ನೈರ್ಮಲ್ಯ ಅನ್ನೋದೇನಿದೆ ಅದನ್ನು ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತಾರೆ. ಎಷ್ಟೋ ದಿನ ಸ್ನಾನ ಮಾಡಿರೋದಿಲ್ಲ, ರೂಮಲ್ಲಿ ತಮ್ಮನ್ನ ಅಂದ್ರೆ ಕೂಡ್ ಹಾಕೊಂಡು ಒಳಗಡೆನೆ ಇದ್ದು ಬಿಡ್ತಾರೆ, ಯಾರ ಜೊತೆಗೂ ಅವರು ಒಂದು ಸಂವಹನೆ ಮಾಡೋದಿಲ್ಲ, ಮಾತಾಡೋದಿಲ್ಲ. ಮತ್ತೆ ಅವರಿಗೆ ದಿನನಿತ್ಯದ ಕೆಲಸ ಮಾಡೋದಕ್ಕೂ ಕೂಡ ಮನೆಯವರು ಪದೇ ಪದೇ ನೆನಪಿಸಬೇಕಾಗಿ ಬರುತ್ತೆ. ಈಗ ನಾರ್ಮಲ್ ಆಗಿದ್ದಾಗ ಅವ್ರು ಹೇಗೆ ತಮ್ಮ ಸ್ವಚ್ಛತೆ ಬಗ್ಗೆ ಎಲ್ಲ ಗಮನ ಕೊಡ್ತಾ ಇದ್ರು ಅದೆಲ್ಲ ಕಳೆದು ಹೋಗ್ಬಿಡುತ್ತೆ. ಇನ್ನೊಂದು, ತಮ್ಮ ಕುಟುಂಬ ಸದಸ್ಯರು ಅಥವಾ ಗೆಳೆಯ ಗೆಳತಿಯರ ಜೊತೆಗೆ ಹೇಗೆ ಮುಂಚೆ ಇಂಟ್ರಾಕ್ಟ್ ಮಾಡ್ತಾ ಇದ್ರು, ಅಥವಾ ಹೇಗೆ ಒಂದು ಸಭೆ ಸಮಾರಂಭಗಳಿಗೆ ಹೋಗ್ತಾ ಇದ್ರು, ಜನರ ಜೊತೆ ಒಂದು ಬೆರೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ರು, ಇದು ನಿರ್ಲಕ್ಷ್ಯ ಆಗ್ತದೆ. ಮತ್ತೆ ಕೆಲವೊಂದು ಪೇಷಂಟ್ಸ್ ಅಲ್ಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ, ಇದಕ್ಕೆ ಮುಂಚೆ ಅವರು ಯಾವ ತರ ಒಂದು ಕೆಲಸ ಇರ್ಬೋದು ಅಥವಾ ಕಲಿಕೆ ಇರ್ಬೋದು ಇದರಲ್ಲಿ ಒಂದು ಉತ್ತಮವಾಗಿ ಪ್ರದರ್ಶನ ತೋರಿಸ್ತಾ ಇದ್ರು, ಇತ್ತೀಚೆಗೆ ಅದೆಲ್ಲ ನಿಧಾನವಾಗಿ ಒಂದು ಡಿಕ್ಲೈನ್ ಅಂದ್ರೆ ಕಡಿಮೆ ಆಗ್ತಾ ಬರ್ತವೆ, ಎಲ್ಲಾ ಸಾಮರ್ಥ್ಯಗಳು ಕಡಿಮೆ ಆಗ್ತಾ ಬರ್ತವೆ. ಸಾಮಾನ್ಯವಾಗಿ ನಾವೇನ್ ನೋಡ್ತೀವಿ ಅಂತ ಹೇಳಿದ್ರೆ, ಈ ರೋಗಿಗಳಲ್ಲಿ ಈ ತರ ಕಾಯಿಲೆ ಲಕ್ಷಣಗಳಿದ್ರು ಕೂಡ ಅವ್ರಿಗೆ ಒಂದು ಅರಿವಿಗೆ ಬರೋದಿಲ್ಲ. ಅದು ಅಂದ್ರೆ ಅವರು ಏನ್ ಅಂದ್ಕೊಂಡಿರ್ತಾರೆ, ನಾನು ನಾರ್ಮಲ್ ಆಗೇ ಇದ್ದೀನಿ ಅಂತ ಅನ್ಕೊಂಡ್ಬಿಡ್ತಾರೆ. ಅದು ನಮ್ಗೆ ತೊಂದರೆ ಕೊಡೋದಕ್ಕೆ ಹೆಚ್ಚಾಗಿ ಅಂದ್ರೆ ಅವರು ಟ್ರೀಟ್ಮೆಂಟ್ಗೆ ಬರೋದು ಕೆಲವೊಮ್ಮೆ ರೆಫ್ಯೂಸ್ ಮಾಡ್ಬೋದು, ಯಾಕಂದ್ರೆ ಅವ್ರ ತಲೆಯಲ್ಲಿ ಏನಿರುತ್ತೆ, ನಾನು ನಾರ್ಮಲ್ ಇದ್ದೀನಿ ಅಂತ ಇದ್ಬಿಡುತ್ತೆ. ಹಾಗಾಗಿ ಕುಟುಂಬಸ್ಥರು ಕೂಡ ಕೆಲವೊಮ್ಮೆ ಇವರನ್ನ ಆಸ್ಪತ್ರೆ ಕರೆದುಕೊಂಡು ಬರೋದು ಕಷ್ಟ ಆಗ್ಬಿಡುತ್ತೆ.
1: ಸ್ನೇಹಿತರೆ, ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312 47 377.
1: ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಸ್ಕಿಜೋಫ್ರಿನಿಯಾ ಅಂದ್ರೆ ಚಿತ್ತ ವಿಕಲತೆಯ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಕೆಎಲ್ಇ ಸೆಂಟರ್ನರಿ ಚಾರಿಟೇಬಲ್ ಆಸ್ಪತ್ರೆ ಯಳ್ಳೂರಿನ ಮಾನಸಿಕ ಮನೋರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು. ಮೇಡಮ್, ಇನ್ನು ಈ ಸ್ಕಿಜೋಫ್ರಿನಿಯಾಕ್ಕೂ ಮತ್ತೆ ಈಗ ಸಾಮಾನ್ಯ ಒತ್ತಡ ಅಂದ್ರೆ ಇವಾಗ ಖಿನ್ನತೆಗೂ ಇವುಗಳ ನಡುವೆ ಏನಾದರೂ ವ್ಯತ್ಯಾಸ ಇದೆಯಾ ಅಂತ?
2: ಇವಾಗಲೇ ಆಲ್ರೆಡಿ ಹೇಳಿರೋ ತರ ಕೆಲವೊಮ್ಮೆ ಈ ನೆಗೆಟಿವ್ ಸಿಂಪ್ಟಮ್ಸ್ ಆಫ್ ಸ್ಕಿಜೋಫ್ರಿನಿಯಾ ಅಂತ ಏನ್ ಹೇಳ್ತೀವಿ, ಇದರಲ್ಲೂ ಮತ್ತೆ ಖಿನ್ನತೆ ಲಕ್ಷಣಗಳಲ್ಲೂ ಕೆಲವೊಮ್ಮೆ ಅಂದ್ರೆ ಓವರ್ಲ್ಯಾಪ್ ಕಾಣಿಸಬಹುದು, ಅಂದ್ರೆ ಅದು ಒಂದೇ ರೀತಿಯಾಗಿ ಕಾಣಿಸಬಹುದು ಅಂತ ಹೇಳ್ತೀವಿ. ಆದರೂ ಕೂಡ ಜನರು ಏನ್ ಗಮನದಲ್ಲಿಡಬೇಕು ಅಂತ ಹೇಳಿದ್ರೆ, ಖಿನ್ನತೆ ಕಾಯಿಲೆ ಇರುವಂತ ವ್ಯಕ್ತಿಯಲ್ಲಿ ಏನು ಮನಸ್ಸಿಗೆ ಬೇಜಾರಾಗಬಹುದು ಅಥವಾ ದುಃಖ ಅನಿಸ್ಬೋದು, ಕೆಲಸದಲ್ಲಿ ನಿರಾಸಕ್ತಿ ಅನ್ನೋದೇನು ಉಂಟಾಗಬಹುದು. ಕೆಲವೊಮ್ಮೆ ಏನ್ ಗಮನಿಸ್ತೀವಿ, ಪೇಷಂಟ್ ಹೇಳ್ತಾರೆ ನಾವು ಊಟ ಮಾಡ್ತಾ ಇದ್ದೀವಿ ಮೇಡಮ್, ಆದ್ರೂ ಕೂಡ ಸುಸ್ತು ಅನ್ಸುತ್ತೆ. ಯಾಕೋ ಅಂದ್ರೆ ಮುಂಚಿನ ತರ ದೇಹದಲ್ಲಿ ಎನರ್ಜಿನೇ ಇಲ್ಲ ಅಂತ ಅನ್ಸುತ್ತೆ, ಅಥವಾ ನಿದ್ರಾಹೀನತೆ ಇರ್ಬೋದು. ಕೆಲವೊಮ್ಮೆ ಖಿನ್ನತೆ ಕಾಯಿಲೆ ಲಕ್ಷಣಗಳು ಜಾಸ್ತಿ ಇದ್ದಾಗ ಕೆಲವೊಮ್ಮೆ ಸಾವು ಬಂದ್ಬಿಡ್ಲಿ, ಅಂದ್ರೆ ಪ್ಯಾಸಿವ್ ಡೆತ್ ವಿಶಸ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಕೆಲವೊಮ್ಮೆ ನಾವೇ ಜೀವ ಅನ್ನ ತೆಗೆದುಕೊಳ್ಳೋಣ, ಅಂದ್ರೆ ಸೂಸೈಡಲ್ ಐಡಿಯೇಷನ್ಸ್ ಅಂತ ಹೇಳ್ತೀವಿ. ಸೊ ಈ ತರ ಎಲ್ಲ ನಾವು ಗಮನಿಸ್ತೀವಿ. ಸೊ ಈ ಏನ್ ಕಾಯಿಲೆ ಲಕ್ಷಣಗಳಿರ್ತಾವೆ, ಪೇಷಂಟ್ ಗೆ ಇನ್ನೂ ಅದ್ರ ಅರಿವಿರುತ್ತೆ. ಸೊ ಹೆಚ್ಚಾಗಿ ಡಿಪ್ರೆಷನ್ ಅನ್ನೋ ಕಾಯಿಲೆಯಿಂದ ಪೇಷಂಟ್ ಬಳಲ್ತಾ ಇದ್ದಾಗ ಅವ್ರು ಬಂದು ಆಸ್ಪತ್ರೆಯಲ್ಲಿ ವೈದ್ಯರ ಹತ್ರ ಮಾತುಕತೆ ಮಾಡಿ ಟ್ರೀಟ್ಮೆಂಟ್ಗೋಸ್ಕರ ಒಪ್ಪಿ ತಾವೇ ಟ್ರೀಟ್ಮೆಂಟ್ ಬೇಕು ಅಂತ ಬರ್ತಾರೆ, ಅಂದ್ರೆ ಸಹಾಯನ ಯಾಚಿಸ್ತಾರೆ. ಆದ್ರೆ ಕೆಲವೊಮ್ಮೆ ಏನಾಗುತ್ತೆ, ಈ ಡಿಪ್ರೆಷನ್ ಅಲ್ಲೂ ಕೂಡ ಸಿವಿಯಾರಿಟಿ ಇದೆ ಅಂತ ಹೇಳ್ತೀವಿ, ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಅಂತ ಹೇಳ್ತೀವಿ. ಸೊ ಸಿವಿಯರ್ ಡಿಪ್ರೆಷನ್ ಅನ್ನೋದು ಉಂಟಾದಾಗ ಕೆಲವೊಮ್ಮೆ ಅದರಲ್ಲೂ ಕೂಡ ವಿತ್ ಸೈಕಾಟಿಕ್ ಸಿಂಪ್ಟಮ್ಸ್, ಅಂದ್ರೆ ಈ ಸ್ಕಿಜೋಫ್ರೀನಿಯಾ ಕಾಯಿಲೆ ಲಕ್ಷಣಗಳು ಕೆಲವೊಮ್ಮೆ ಡಿಪ್ರೆಷನ್ ಕಾಯಿಲೆ ಉಂಟಾಗಿ ಅದರ ಮೇಲೆ ಬರುವಂತ ಸಾಧ್ಯತೆಗಳು ಇರ್ತವೆ ಅಂತ ಹೇಳ್ತೀವಿ. ಇನ್ನೊಂದು ಆಲ್ರೆಡಿ ಹೇಳಿರೋ ತರ ನೆಗೆಟಿವ್ ಸಿಂಪ್ಟಮ್ಸ್ ಆಫ್ ಸ್ಕಿಜೋಫ್ರೀನಿಯಾ. ಸೊ ಈ ಅಂದ್ರೆ ಲಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಹೆಚ್ಚಾಗಿ ಭಾವನೆಗಳ ಕೊರತೆ ಇರ್ಬೋದು. ಈಗ ಮುಖದಲ್ಲಿ ಯಾವುದೇ ಹಾವಭಾವ ಇರೋದಿಲ್ಲ, ಪೇಷಂಟ್ ಗೆ ಸಂತೋಷ ಆಗ್ತಾ ಇದೆಯಾ ಅಥವಾ ದುಃಖ ಆಗ್ತಾ ಇದೆಯಾ, ಏನಾಗ್ತಾ ಇದೆ ಅನ್ನೋದನ್ನ ಒಂದು ಎಕ್ಸ್ಪ್ರೆಸ್ ಮಾಡಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಅಥವಾ ಅವರಿಗೆ ಅದರದ್ದು ಅನುಭವ ಆಗ್ತಾ ಇಲ್ಲ ಅಂತ ಹೇಳ್ತೀವಿ. ಇನ್ನೊಮ್ಮೆ ಏನು ಗಮನಿಸಬಹುದು ಅಂತ ಹೇಳಿದ್ರೆ, ಒಂದು ಸಾಮಾಜಿಕ ಸಂಪರ್ಕ ಮತ್ತೆ ಇನ್ನೊಬ್ಬರೊಟ್ಟಿಗೆ ಬೆರಿಬೇಕು ಅನ್ನುವಂತ ಪ್ರಜ್ಞೆ ಏನಿರುತ್ತೆ ಅದು ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಅವರಲ್ಲಿ ಮಾತು ಕಡಿಮೆ ಆಗ್ಬೋದು, ಹಾಗೆ ಅವ್ರು ಕೇಳಿದ ಪ್ರಶ್ನೆಗಳಿಗೆ ಅತ್ಯಲ್ಪ ಉತ್ತರ ನೀಡಬಹುದು. ಆದ್ರೆ ನನ್ಗೆ ಬೇಜಾರ್ ಆಗ್ತಾ ಇದೆ ಅಥವಾ ನನ್ಗೆ ಈ ತರ ತೊಂದರೆ ಆಗ್ತಾ ಇದೆ ಅನ್ನೋ ಅಂತ ಅರಿವು ಈ ಪೇಷಂಟ್ಸ್ ಅಲ್ಲಿ ಹೆಚ್ಚಾಗಿ ಇರೋದಿಲ್ಲ. ಸೊ ಮುಖ್ಯವಾಗಿ ನಾವು ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಖಿನ್ನತೆ ಕಾಯಿಲೆ ಲಕ್ಷಣದಲ್ಲಿ ಪೇಷಂಟ್ ಗಳಿಗೆ ಇನ್ನೂ ನಮ್ಗೆ ತೊಂದರೆ ಏನು ಆಗ್ತಾ ಇದೆ, ಸಹಾಯ ಯಾಚಿಸಬೇಕು ಅನ್ನೋದು ಗೊತ್ತಿರುತ್ತೆ. ಬಟ್ ಈ ನೆಗೆಟಿವ್ ಸಿಂಪ್ಟಮ್ಸ್ ಆಫ್ ಸ್ಕಿಜೋಫ್ರೀನಿಯಾ ಅಂತ ಏನ್ ಹೇಳ್ತೀವಿ, ಈ ರೋಗ ಲಗ್ನ ಇರೋರಿಗೆ ನಮ್ ಕಾಯಿಲೆ ಇದೆ ಅನ್ನೋ ಅರಿವು ಇರೋದಿಲ್ಲ, ಹಾಗಾಗಿ ಅವರು ಸಹಾಯಕ್ಕೆ ಬರೋದಿಲ್ಲ. ಹೆಚ್ಚಾಗಿ ಇವರನ್ನ ಫ್ಯಾಮಿಲಿ ಮೆಂಬರ್ಸ್ ಒತ್ತಾಯ ಪೂರ್ವಕವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಬರಬೇಕಾಗುತ್ತೆ. ಅಂಡ್ ಆ ಸಂದರ್ಭದಲ್ಲಿ ನಾವ್ ಏನ್ ಗಮನಿಸಿರ್ತೀವಿ ಅಂತ ಹೇಳಿದ್ರೆ, ಎಷ್ಟೋ ಸಮಯ ಲ್ಯಾಪ್ಸ್ ಆಗ್ಬಿಟ್ಟಿರುತ್ತೆ, ಅಂದ್ರೆ ಅವರು ಸಹಜವಾಗಿ ಕಾಯಿಲೆ ಚಾಲು ಆದ ತಕ್ಷಣ ಬರೋದಿಲ್ಲ, ವರ್ಷಾನ್ಗಟ್ಲೆಯಿಂದ ಪೇಷಂಟ್ ಹಿಂಗೆ ಇರ್ತಾರೆ, ಆಮೇಲೆ ಆಸ್ಪತ್ರೆಗೆ ಬರ್ತಾರೆ. ಹಾಗಾಗಿ ನಾವೇನ್ ನೋಡ್ತೀವಿ, ಡಿಪ್ರೆಷನ್ ಕಾಯಿಲೆ ಇರೋರು ಸ್ವಲ್ಪ ಆಸ್ಪತ್ರೆಗೆ ಬರುವಂತ ಚಾನ್ಸಸ್ ಗಳು ಬೇಗನೆ ಇರ್ತವೆ. ಮೇ ಬಿ ಒಂದು 2 ವಾರ 4 ವಾರ 6 ವಾರದಲ್ಲಿ ಅವರು ಬಂದ್ಬಿಡ್ತಾರೆ ಆಸ್ಪತ್ರೆಗೆ. ಇವ್ರು ಬರಬೇಕಿದ್ರೆ ವರ್ಷಾನ್ಗಟ್ಲೆ ಆಗಿರುತ್ತೆ, ಹಾಗಾಗಿ ಸ್ವಲ್ಪ ಈ ಕಾಯಿಲೆ ಚಿಕಿತ್ಸೆಗೆ ಸ್ಪಂದನೆ ಮಾಡೋದು ಕೂಡ ನಿಧಾನ ಆಗಬಹುದು.
1: ಮೇಡಮ್, ಈ ಸಮಸ್ಯೆ ಹೆಚ್ಚಾಗಿ ಯಾವ ಒಂದು ವಯಸ್ಸಿನಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ?
2: ಈಗ ನಾವೇನ್ ಹೇಳ್ತೀವಿ, ಈ ಸ್ಕಿಜೋಫ್ರಿನಿಯಾ ಕಾಯಿಲೆ ಹೆಚ್ಚಾಗಿ ಒಂದು 15-30 ವಯಸ್ಸಿನೊಳಗಡೆ ಕಾಣಿಸ್ಕೊಳ್ತದೆ ಅಂತ ಹೇಳ್ತೀವಿ. ಅದರಲ್ಲೂ ನಾವು ಸರಾಸರಿಯಾಗಿ ಗಮನಿಸಿದ್ರೆ, ಈ ಗಂಡು ಮಕ್ಕಳಲ್ಲಿ ಒಂದು ಆವರೇಜ್ ಏಜ್ ಆಫ್ ಆನ್ಸೆಟ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಒಂದು 5 ವರ್ಷ ಮುಂಚಿತವಾಗಿ, ಅಂದ್ರೆ ಹೆಣ್ಣು ಮಕ್ಕಳಿಗೆ ಹೋಲಿಕೆ ಮಾಡಿದ್ರೆ ಗಂಡು ಮಕ್ಕಳಲ್ಲಿ ಒಂದು 5 ವರ್ಷ ಮುಂಚಿತವಾಗಿಯೇ ಈ ಕಾಯಿಲೆಗಳು ಬರೋದಕ್ಕೆ ಸಾಧ್ಯ ಇದೆ. ಹೆಣ್ಣು ಮಕ್ಕಳಲ್ಲಿ ಸಹಜವಾಗಿ ಈ ವ್ಯಾಧಿ ಬರೋದಾದ್ರೆ ಒಂದು 20 ವಯಸ್ಸಿನ ನಂತರ ಅಥವಾ 30 ವಯಸ್ಸಿನ ಆಸುಪಾಸಿನಲ್ಲಿ ಕಾಣಿಸ್ಕೊಳ್ಬಹುದು. ಇದು ಒಂದು ತರ ಕಾಯಿಲೆ. ಇನ್ನು ಕೆಲವರಲ್ಲಿ ನಾವೇನ್ ಗಮನಿಸ್ತೀವಿ, ಹೆರಿಗೆಯ ನಂತರ ಕೆಲವೊಂದು ಹೆಣ್ಮಕ್ಳಲ್ಲಿ ಈ ಬಾಣಂತಿ ಸನ್ನಿ ಅಂತ ಹೇಳ್ತೀವಿ, ಇಲ್ಲ ಪ್ರಸವ ನಂತರದ ಸೈಕೋಸಿಸ್ ಅಂತ ಹೇಳ್ತೀವಿ. ಸೊ ಆವಾಗ್ಲೂ ಕೂಡ ಈ ಸ್ಕಿಜೋಫ್ರಿನಿಯಾ ಕಾಯಿಲೆ ಅಂತ ಲಕ್ಷಣಗಳು ಕಂಡು ಬರಬಹುದು.
1: ಮೇಡಮ್, ಈ ಕುರಿತು ಸಮಾಜದಲ್ಲಿ ಇರುವಂತಹ ತಪ್ಪು ಕಲ್ಪನೆಗಳ ಬಗ್ಗೆ ಮಾತಾಡೋದಾದ್ರೆ,
2: ಈಗ ಸಮಾಜದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಸ್ಕಿಜೋಫ್ರಿನಿಯಾ ಅನ್ನೋ ಕಾಯಿಲೆ ಬಗ್ಗೆ ಹಲವಾರು ತಪ್ಪು ಕಲ್ಪನೆಗಳಿದಾವೆ. ಮೊದಲನೇದು ಹೆಚ್ಚಾಗಿ ಅಂದ್ರೆ ಜನರಲ್ ಇರೋದು ಏನಪ್ಪ ಅಂತ ಹೇಳಿದ್ರೆ, ಸ್ಕಿಜೋಫ್ರಿನಿಯಾ ಅಂತ ಹೇಳಿದ್ರೆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಭಾವಿಸ್ತಾರೆ. ಅಂದ್ರೆ ಒಂದೇ ವ್ಯಕ್ತಿಯಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿತ್ವಗಳು ಇರ್ತಾವೆ ಅಂತ ಜನ ನಂಬ್ತಾರೆ. ಸೊ ಇದಕ್ಕೆ ಕಾರಣ, ಕೆಲವೊಮ್ಮೆ ನಾವು ಮೂವೀಸ್ ನೋಡ್ತೀವಿ ಸಿನಿಮಾಗಳಲ್ಲೂ ಕೂಡ ಹೆಂಗೆಂಗೋ ತೋರಿಸ್ತಾರೆ. ಸೊ ಇದರಿಂದ ತಪ್ಪು ಕಲ್ಪನೆಗಳು ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗ್ತವೆ. ಆದ್ರೆ ಜನರಿಗೆ ಏನ್ ಗೊತ್ತಿರಬೇಕು ಅಂತ ಹೇಳಿದ್ರೆ, ಸ್ಕಿಜೋಫ್ರೀನಿಯಾ ಅಂತ ಹೇಳಿದಾಗ ಪೇಷಂಟ್ಗೆ ಒಂದು ನಿಜ ಹಾಗೂ ಕಲ್ಪನೆಯ ನಡುವಿನ ವ್ಯತ್ಯಾಸನ ಗ್ರಹಿಸಲಿಕ್ಕೆ ಸಾಧ್ಯವಾಗದೆ ಇರೋದು. ಅದರಿಂದಾಗಿ ಪೇಷಂಟ್ಗೆ ಯಾವ ತರ ಬದುಕ್ತಾ ಇದ್ದೀನಿ, ಯಾವ ತರ ಮಾತಾಡ್ತಾ ಇದ್ದೀನಿ ಅನ್ನೋದ್ರಲ್ಲಿ ವ್ಯತ್ಯಾಸ ಆಗೋದು. ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಮಲ್ಟಿಪಲ್ ಪರ್ಸನಾಲಿಟಿ, ಇಟ್ ಇಸ್ ಆಲ್. ಎರಡನೇದ್ ಏನಪ್ಪ ಅಂತ ಹೇಳಿದ್ರೆ, ಸ್ಕಿಜೋಫ್ರೀನಿಯಾ ಹೊಂದಿರೋ ಅಂತ ಜನರು ಯಾವಾಗ್ಲೂ ಆಕ್ರಮಣಕಾರಿಯಾಗಿರುತ್ತಾರೆ, ಮತ್ತೆ ಸಮಾಜಕ್ಕೆ ಒಂದು ಅಪಾಯಕಾರಿ ಅನ್ನುವಂತ ಒಂದು ಭಯ ಕಾಡ್ತಾ ಇರುತ್ತೆ. ಆದ್ರೆ ಹೆಚ್ಚಾಗಿ ನಾವ್ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಈ ರೋಗಿಗಳು ಬೇರೆಯವರಿಗೆ ಆಕ್ರಮಣಕಾರಿಯಾಗಿರೋದಿಲ್ಲ ಅಥವಾ ಅಪಾಯಕಾರಿಯಾಗಿರೋದಿಲ್ಲ, ವಾಸ್ತವವಾಗಿ ತಾವೇ ಭಯಭೀತರಾಗಿರುತ್ತಾರೆ. ಹಾಗಾಗಿ ಏನಾಗುತ್ತೆ, ಕೆಲವೊಮ್ಮೆ ಬೇರೆ ಯಾರಾದ್ರೂ ಇವರಿಗೆ ಏನಾದ್ರೂ ಬಲವಂತ ಮಾಡಕ್ ಬಂದ್ರು ಅಂತ ಹೇಳಿದ್ರೆ ಅದು ಹಿಂಸೆಗೆ ತಿರುಗಬಹುದು. ಇವ್ರು ತಾವಾಗಿಯೇ ಸುಮ್ನೆ ಸುಮ್ನೆ ಯಾವತ್ತೂ ಬೇರೆಯವ್ರ ಮೇಲೆ ಮಾಡೋದಿಲ್ಲ. ಅಥವಾ ಕೆಲವೊಮ್ಮೆ ಈ ಕಾಯಿಲೆ ಲಕ್ಷಣದಿಂದ ಎಲ್ಲಿಯಾದ್ರೂ ಅವರಿಗೆ ನಿಜ ಮತ್ತು ಉಳ್ಳು ಅನ್ನೋದು ಏನು ಅಂತ ಗೊತ್ತಾಗದೆ ಇರುವಾಗ, ಬೇರೆಯವ್ರು ಯಾರೋ ತನ್ಗೆ ಹಾನಿ ಮಾಡೋದಕ್ಕಿಂತ ಮುಂಚೆ ನಾನೇ ಮಾಡಿಬಿಡ್ತೀನಿ ಅಂತ ಒಂದು ಪ್ರಸಂಗ ಬರಬಹುದು. ಮೂರನೇದ ಏನಪ್ಪಾ ತಪ್ಪು ಕಲ್ಪನೆ ಅಂತ ಹೇಳಿದ್ರೆ, ಕೆಲವರು ಏನಂದ್ಕೋತಾರೆ, ಈ ಕಾಯಿಲೆ ಏನೋ ದೆವ್ವದ ಕಾಟ ಅಥವಾ ಏನೋ ಶಾಪ, ಹಿಂದಿನ ಜನ್ಮದ ಏನೋ ಪಾಪಕರ್ಮದ ಫಲವಾಗಿ ಈ ತರ ಕಾಯಿಲೆ ಬಂದಿದೆ ಅನ್ನುವಂತ ಮೂಢನಂಬಿಕೆ ಇದೆ. ಹೀಗಾಗಿ ನಾವು ನಮ್ಮ ದೇಶದಲ್ಲಿ ಗಮನಿಸ್ಲಿಕ್ಕೆ ಹೋದ್ರೆ, ಹೆಚ್ಚಾಗಿ ಸ್ಕಿಜೋಫ್ರೀನಿಯಾ ಕಾಯಿಲೆ ಲಕ್ಷಣಗಳು ಬಂದ ಮೇಲೆ ಅವರು ಮೊದಲು ವೈದ್ಯರ ಬಳಿಗೆ ಕರೆದುಕೊಂಡು ಬರೋ ಬದಲು ಎಷ್ಟೋ ಬಾರಿ ಈ ಪಾದ್ರಿಗಳಿರ್ಬೋದು, ಮುಲ್ಲಾ ಇರ್ಬೋದು, ಭೂತ ಉಚ್ಚಾಟನೆ ಮಾಡೋರಿರ್ಬೋದು, ಇವ್ರ ಬಳಿಗೆ ಫಸ್ಟ್ ಹೆಚ್ಚಾಗಿ ಕರ್ಕೊಂಡು ಹೋಗಿರ್ತಾರೆ. ಸೊ ಕೆಲವೊಮ್ಮೆ ಅಲ್ಲಿ ಎಲ್ಲ ಪೂಜೆ ಪುನಸ್ಕಾರ ಅದೆಲ್ಲ ಮಾಡಿದ ಮೇಲೆ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತಾದಾಗ, ಕಡೆಗೆ ಅವರೇ ಯಾರೋ ಅಂದ್ರೆ ರೆಫರೆನ್ಸ್ ಮಾಡಿದ ಮೇಲೆ ನಮ್ದು ಸೈಕಾಟ್ರಿ ಡಾಕ್ಟರ್ ಹತ್ರ ಮನೋರೋಗ ವಿಭಾಗಕ್ಕೆ ಪೇಷಂಟ್ ಅನ್ನ ಕರೆದುಕೊಂಡು ಬರುವಂತ ಸಾಧ್ಯತೆ ಇರುತ್ತೆ. ಇನ್ನೊಂದು, ಸ್ಕಿಜೋಫ್ರೀನಿಯಾ ಕಾಯಿಲೆಗೆ ತುತ್ತಾದವರು ಯಾವತ್ತೂ ಗುಣಮುಖರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ತಪ್ಪು ಕಲ್ಪನೆ ಇದೆ. ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ, ಕಾಯಿಲೆ ಪ್ರಾರಂಭವಾದಾಗ ಶೀಘ್ರದಲ್ಲೇ ಮನೋವೈದ್ಯರ ಬಳಿ ಕರೆದುಕೊಂಡು ಬಂದ್ರೆ ನಾವು ಅದಕ್ಕೆ ಚಿಕಿತ್ಸೆಯನ್ನ ಕೊಟ್ಟು ಕೆಲವೊಮ್ಮೆ ಪೇಷಂಟ್ಗಳು ಪೂರ್ತಿ ನಾರ್ಮಲ್ ಆಗಿ ಬದುಕಲಿಕ್ಕೂ ಸಾಧ್ಯ ಇರ್ತವೆ. ಈಗ ಕೆಲವೊಮ್ಮೆ ನಾವೇನ್ ಗಮನಿಸ್ತೀವಿ, ಪೇಷಂಟ್ಗೆ ಕಾಯಿಲೆ ಚಾಲು ಆಗಿ ಎಷ್ಟೋ ವರ್ಷಗಳಾಗಿರ್ತವೆ, ಎಷ್ಟೋ ವರ್ಷ ಆದ್ಮೇಲೆ ಪೇಷಂಟ್ ಅನ್ನ ಕರ್ಕೊಂಡು ಬರ್ತಾರೆ. ಸೊ ಈ ತರ ಆದಾಗ ಏನಾಗುತ್ತೆ, ಈಗ ದೀರ್ಘಾವಧಿ ಸ್ಕಿಜೋಫ್ರೀನಿಯಾ ಕಾಯಿಲೆಯಿಂದ ಬಳಲ್ತಾ ಇರೋರಲ್ಲಿ ನಾವೇನ್ ಹೇಳ್ತೀವಿ, ಮೆದುಳಿನ ಮೇಲ್ಮೈಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ಬಿಡ್ತವೆ. ಸೊ ಇದರಿಂದಾಗಿ ಅವರು ಹೇಗೆ ಚಿಕಿತ್ಸೆಗೆ ಒಂದು ರೆಸ್ಪಾನ್ಸ್ ತೋರಿಸ್ತಾರೆ ಅನ್ನೋದು ಸ್ವಲ್ಪ ನಿಧಾನ ಆಗ್ಬೋದು, ಅಥವಾ ಕೆಲವೊಮ್ಮೆ ಟ್ರೀಟ್ಮೆಂಟ್ ರೆಸಿಸ್ಟೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಅವರು ಬೇಗನೆ ಕರ್ಕೊಂಡು ಬಂದಿಲ್ಲ, ಎಷ್ಟೋ ವರ್ಷಗಳು ಆದ್ಮೇಲೆ ಕರ್ಕೊಂಡು ಬಂದಿದ್ದಾರೆ, ಹಾಗಾಗಿ ನಾವು ಫಸ್ಟ್ ಅಥವಾ ಎರಡನೇ ಒಂದು ಔಷಧಿಯಾಗಿ ಯಾವ್ದನ್ನ ಬಳಸ್ತೀವಿ ಅದು ಇವರಿಗೆ ಕೆಲಸ ಮಾಡದೆ ಇರ್ಬೋದು. ಸೊ ಟ್ರೀಟ್ಮೆಂಟ್ ರೆಸಿಸ್ಟೆನ್ಸ್ ತೋರಿಸುವಂತ ಸಾಧ್ಯತೆಗಳು ಹೆಚ್ಚಿಗೆ ಇರ್ತವೆ. ಬಟ್ ಕಾಯಿಲೆಗೆ ಔಷಧಿ ಅಂತೂ ಲಭ್ಯ ಇದೆ ಅಂತ ನಾವು ಹೇಳ್ತೀವಿ.
3: ಮೇಡಮ್, ಇವಾಗ ಹೇಳಿದ್ರಿ ಚಿಕಿತ್ಸೆಯ ನಂತರ ಇವರು ಸರಳ ಜೀವನವನ್ನ ನಡೆಸಬಹುದು ಅಂತ ತಿಳಿಸಿದ್ರಿ. ಈ ಕಾಯಿಲೆಯಿಂದ ಬಳಲುವಾಗ ಅವರು ಸಾಮಾನ್ಯ ಜೀವನವನ್ನ ಹೇಗೆ ನಡೆಸಬಹುದು ಅಂತ?
2: ಈಗ ಒಂದು ನಿಯಮಿತವಾಗಿ ಔಷಧಿಗಳನ್ನು ತೆಗೆದುಕೊಂಡಾಗ ಏನಾಗುತ್ತೆ, ಈ ಸ್ಕಿಜೋಫ್ರೀನಿಯಾ ಕಾಯಿಲೆಯಲ್ಲಿ ನಮಗೆ ಕಂಡು ಬರುವಂತಹ ಭ್ರಮೆ ಇರ್ಬೋದು, ಭ್ರಾಂತಿಗಳಿರ್ಬೋದು, ಅಥವಾ ಬೇರೆ ಯಾವುದೇ ಒಂದು ಲಕ್ಷಣಗಳು ನಾವು ಆಲ್ರೆಡಿ ಚರ್ಚೆ ಮಾಡಿದೀವಿ, ಇದೆಲ್ಲ ಕಡಿಮೆ ಆಗಿ ಆ ಮನುಷ್ಯನಿಗೆ ನಿಜ ಮತ್ತೆ ಸುಳ್ಳು ಅಥವಾ ಈ ಭ್ರಮೆಗಳ ನಡುವಿನ ವ್ಯತ್ಯಾಸ ಒಂದು ತಿಳುವಳಿಕೆಗೆ ಬರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ನಾರ್ಮಲ್ ಆಗಿ ಎಲ್ಲರ ಜೊತೆಗೆ ಬೆರೆತುಕೊಂಡು ತಮ್ಮ ದಿನನಿತ್ಯದ ಕೆಲಸಗಳನ್ನ ಅವರು ಮಾಡ್ತಾ ಅವರು ನಾರ್ಮಲ್ ಆಗಿ ಜೀವನ ನಡೆಸಲಿಕ್ಕೆ ಸಾಧ್ಯ ಇದೆ. ಆದ್ರೆ ನಾವು ಹೆಚ್ಚಾಗಿ ಇನ್ನೊಂದು ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಸಮಾಜದಲ್ಲಿ ನಾವು ಈಗ ಗಂಡು ಮಕ್ಕಳಿಗೆ ಸ್ಕಿಜೋಫ್ರೀನಿಯಾ ಬಂತು, ಹೆಣ್ಣು ಮಗುಗೆ ಸ್ಕಿಜೋಫ್ರೀನಿಯಾ ಬಂತು ಅನ್ನೋದನ್ನ ಒಂದು ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ, ಹೆಣ್ಣು ಮಕ್ಕಳಿಗೆ ಸಮಾಜದಲ್ಲಿ ಆಗುವಂತ ಒಂದು ದೌರ್ಜನ್ಯ ಅನ್ನೋದು ಜಾಸ್ತಿ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಒಬ್ಬಾಕೆ ಹೆಣ್ಣು ಮಗಳಿಗೆ ಮದುವೆ ನಂತರ ಏನೋ ಸ್ಕಿಜೋಫ್ರೀನಿಯಾ ಕಾಯಿಲೆ ಕಂಡು ಬಂತು ಅಂತ ಅಂದ್ಕೊಳ್ಳಿ. ಅವಾಗ ಆಕೆ ಗಂಡನ ಮನೆಯವರು ಆಕೆನ ಸ್ವೀಕಾರ ಮಾಡುವಂತ ಅಂದ್ರೆ ಚಾನ್ಸಸ್ ಕಡಿಮೆ ಇರ್ತವೆ. ಕೆಲವೊಮ್ಮೆ ಎಷ್ಟೋ ಜನ ಆಸ್ಪತ್ರೆಗೆ ಬರ್ತಾರೆ, ಹೆಂಡತಿಗೆ ಕಾಯಿಲೆ ಬಂದಿದೆ ಅದಕ್ಕೆ ಇನ್ ನಾನ್ ಡಿವೋರ್ಸ್ ಕೊಟ್ಬಿಡ್ತೀನಿ, ಈಕೆ ನನ್ಗೆ ಬೇಡ ಅಂತ ಹೇಳೋದಿರ್ಬೋದು. ಅಥವಾ ಇನ್ನು ಕೆಲವೊಂದು ಬಾರಿ ಏನ್ ಗಮನಿಸಿದೀವಿ ಅಂತ ಹೇಳಿದ್ರೆ, ಕೆಲವೊಮ್ಮೆ ಈವನ್ ಹೆರಿಗೆ ನಂತರ ಬಾಣಂತಿ ಸನ್ನಿ ಅನ್ನೋದು ಆದಾಗ್ಲೂ ಕೂಡ ಆ ಮನೆಯವರು ಅಲ್ಲಿ ಹೆಚ್ಚಾಗಿ ಈಗ ಗಂಡು ಮಗು ಇತ್ತು ಅಂತ ಹೇಳಿದ್ರೆ ಎಲ್ಲೋ ಓಕೆ ಆ ಮೊಮ್ಮಗುಗೋಸ್ಕರ ಆದ್ರೂ ಕರೆದುಕೊಂಡು ಹೋಗ್ತಾರೆ. ಅದರಲ್ಲೂ ಹೆಣ್ಣು ಮಕ್ಕಳು ಮೊಮ್ಮಗುವಾಗಿ ಹುಟ್ಟಿದಾಗ ಕೆಲವರು ನಮ್ಗೆ ಈ ಮೊಮ್ಮಗೂನು ಬೇಡ, ಈ ಸೊಸೆನೂ ಬೇಡ ಅಂತ ಹೇಳಿ ಅಲ್ಲೇ ಬಿಟ್ಟು ಹೋಗುವಂತ ನಾವು ಕೇಸಸ್ ಅನ್ನು ಗಮನಿಸಿದೀವಿ. ಅಂದ್ರೆ ನಾವೇನ್ ಹೇಳ್ತೀವಿ, ಕಾಯಿಲೆ ಗಂಡು ಮಗುಗೆ ಬರ್ಲಿ ಅಥವಾ ಹೆಣ್ಣು ಮಗಳಿಗೆ ಬರ್ಲಿ, ಎಲ್ರಿಗೂ ಒಂದು ಚಿಕಿತ್ಸೆ ಅನ್ನೋದನ್ನ ಕೊಟ್ಟು ನಾವು ಅವರಿಗೆ ಒಂದು ಸಹಕಾರ ಅನ್ನೋದನ್ನ ಕೊಟ್ಟಾಗ ಅವರು ನಿಯಮಿತವಾಗಿ ಚಿಕಿತ್ಸೆಯನ್ನ ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ಈ ಕಾಯಿಲೆಯಿಂದ ಕ್ಯೂರ್ ಆಗೋದಕ್ಕೂ ಸಾಧ್ಯ ಇದೆ.
3: ಮೇಡಮ್, ಈಗ ತಾವು ತಿಳಿಸಿದ್ರಿ ಈ ಕಾಯಿಲೆಗೆ ಒಂದು ಚಿಕಿತ್ಸೆ ಇದೆ ಅಂತ, ಹಾಗಿದ್ರೆ ಯಾವ ರೀತಿಯ ಚಿಕಿತ್ಸೆ ಲಭ್ಯ ಇದೆ ಅಂತ?
2: ಈಗ ಸಾಮಾನ್ಯವಾಗಿ ನಾವು ಸ್ಕಿಜೋಫ್ರೀನಿಯಾ ಕಾಯಿಲೆಗೆ ಆಂಟಿಸೈಕಾಟಿಕ್ ಗ್ರೂಪ್ ಆಫ್ ಮೆಡಿಕೇಶನ್ಸ್ ಅಂತ ಹೇಳಿಕೊಡ್ತೀವಿ. ಈ ಔಷಧಿಗಳನ್ನ ನಾವು ಹೇಳ್ದ ಹಾಗೆ ನಿಯಮಿತವಾಗಿ ಈ ಪೇಷಂಟ್ಗಳ ಅನ್ನು ನುಂಗ್ತಾ ಇರಬೇಕಾಗುತ್ತೆ. ಕೆಲವೊಂದು ಪೇಷಂಟ್ಸ್ಗಳಲ್ಲಿ ನಾವು ಆಲ್ರೆಡಿ ಚರ್ಚೆ ಮಾಡಿದ ಹಾಗೆ ಇವರಿಗೆ ಕಾಯಿಲೆ ಇದೆ ಅನ್ನೋದು ಅರ್ಥ ಆಗೋದಿಲ್ಲ, ಹಾಗಾಗಿ ಅವ್ರು ಚಿಕಿತ್ಸೆಗೆ ಒಪ್ಪೋದಿಲ್ಲ, ಇಂಥವರನ್ನು ನೋಡ್ತೀವಿ. ಸೊ ಅವರಿಗೆ ಔಷಧಿಗಳನ್ನ ನುಂಗ್ಸೋದು ಕಷ್ಟ ಆದಾಗ ನಾವೇನ್ ಮಾಡ್ತೀವಿ, ಕೆಲವೊಮ್ಮೆ ನಾವು ಡಿಸ್ಪರ್ಸಿಬಲ್ ಮೆಡಿಕೇಶನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅದು ಊಟದಲ್ಲಿ ಕೊಡಬಹುದು, ಈ ತರ ಇರುತ್ತೆ, ಅದರದ್ದು ಟೇಸ್ಟ್ ಏನು ವ್ಯತ್ಯಾಸ ಆಗೋದಿಲ್ಲ, ಪೇಷಂಟ್ಗೆ ಏನು ಅದರಿಂದ ಅಂದ್ರೆ ತೊಂದರೆ ಆಗೋದಿಲ್ಲ ಅಂತ ಮೆಡಿಕೇಶನ್ಸ್ಗಳು ಬರ್ತವೆ, ಅದನ್ನ ಊಟದಲ್ಲೂ ಕೊಡ್ರಿ ಅಂತ ಕೆಲವೊಮ್ಮೆ ಹೇಳ್ತೀವಿ. ಇದನ್ನ ಬಿಟ್ಟು ಡಿಪೋ ಇಂಜೆಕ್ಟೇಬಲ್ ಆಂಟಿಸೈಕಾಟಿಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದು 15 ದಿವಸಕ್ಕೊಮ್ಮೆ ಅಥವಾ 30 ದಿವಸಗಳಿಗೊಮ್ಮೆ ಸೊಂಟದ ಭಾಗಕ್ಕೆ ಒಂದು ಆಂಟಿಸೈಕಾಟಿಕ್ ಇಂಜೆಕ್ಷನ್ ಅನ್ನೋದನ್ನ ಕೊಡುವಂತದ್ದು. ಇದು ಹೇಗಿರುತ್ತೆ ಅಂದ್ರೆ ಇದು ಸ್ಲೋ ಆಗಿ ರಿಲೀಸ್ ಮಾಡ್ತಾ ಇರುತ್ತೆ, ಹಾಗಾಗಿ ಆ ಪೇಷಂಟ್ ಗಳ ಕಾಯಿಲೆ ಪ್ರಮಾಣ ಏನಿರುತ್ತೆ ಅದು ಕಡಿಮೆ ಇರುತ್ತೆ. ಇದು ಎರಡನ್ನ ಬಿಟ್ಟು ಈಗ ಕೆಲವೊಮ್ಮೆ ನಾವ್ ಏನ್ ಗಮನಿಸ್ತೀವಿ, ಒಂದು ಆಂಟಿಸೈಕಾಟಿಕ್ ಮೆಡಿಕೇಶನ್ಸ್ ಗಳಿಗೆ ಪೇಷಂಟ್ ಇನ್ನು ಸ್ಪಂದನೆ ಮಾಡ್ತಾ ಇಲ್ಲ, ಅಥವಾ ಕೆಲವೊಮ್ಮೆ ಏನ್ ಗಮನಿಸ್ತೀವಿ ಸ್ಕಿಜೋಫ್ರೀನಿಯಾ ಕಾಯಿಲೆ ಜೊತೆಗೆ ಅವರು ಏನೋ ಒಂದು ಆತ್ಮಹತ್ಯೆ ಪ್ರಯತ್ನ ಮಾಡ್ತಾ ಇರ್ತಾರೆ, ಕೆಲವೊಮ್ಮೆ ಈ ಧ್ವನಿಗಳೇನ್ ಕಿವಿಯಲ್ಲಿ ಕೇಳ್ತಾ ಇರ್ತವೆ ಅವುಗಳೇನೋ ನಿಂದನೆ ಮಾಡುವಂತ ಧ್ವನಿಗಳಿರ್ಬೋದು, ನೀನ್ ಬದುಕೋದಕ್ಕೆ ಲಾಯಕ್ಕಿಲ್ಲ, ಸತ್ ಹೋಗು ಅಂತ ಹೇಳುವಂತ ಧ್ವನಿಗಳಿರ್ಬೋದು. ಸೊ ಇದರಿಂದಾಗಿ ಪೇಷಂಟ್ ಗಳು ಸಾವು ಅಂದ್ರೆ ಬರ್ಲಿ ಅಂತ ಹೇಳಿ ಪ್ರಯತ್ನ ಮಾಡುವುದು ಇಂಥದ್ದು ಗಮನಿಸ್ತೀವಿ. ಸೊ ಇಂಥ ಪೇಷಂಟ್ ಅಲ್ಲಿ ನಾವು ವಿದ್ಯುತ್ ಕಂಪನ ಚಿಕಿತ್ಸೆ ಅಥವಾ ಎಲೆಕ್ಟ್ರೋ ಕನ್ವಲ್ಸಿವ್ ಥೆರಪಿ ಅನ್ನೋದನ್ನ ಕೆಲವೊಂದು ಸಮಯ ಬಳಸಬೇಕಾಗುತ್ತೆ. ಅಂದ್ರೆ ನಾವು ಮೆಡಿಸಿನ್ಸ್ ಗಳನ್ನ ಕೊಟ್ಟಾಗ ಜನರಲಿ ಅದು ಏನು ಸ್ಲೋ ಆನ್ಸೆಟ್ ಆಫ್ ಆಕ್ಷನ್ ತೋರಿಸುತ್ತೆ, ಅಂದ್ರೆ ಒಂದು 3-4 ವಾರಗಳ ಕಾಲ ನಾವು ವೇಟ್ ಮಾಡಿ ನೋಡಬೇಕಾಗುತ್ತೆ. ಸೊ ಈ ತರ ಅಕ್ಯೂಟ್ ಎಮರ್ಜೆನ್ಸಿಯಲ್ಲಿ ಯಾರೋ ಸಾಯ್ತೀನಿ ಅಂತ ಹೇಳೋರನ್ನ ನಾವು 3-4 ವಾರ ನೀವು ವೇಟ್ ಮಾಡಿ ಅಂತ ಹೇಳೋದಕ್ಕೆ ನಮ್ಮ ಹತ್ರ ಕಾಲಾವಕಾಶ ಇರೋದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ನಾವು ಈ ವಿದ್ಯುತ್ ಕಂಪನ ಚಿಕಿತ್ಸೆ ಅನ್ನೋದನ್ನ ಕೊಟ್ಟು ಸ್ವಲ್ಪ ಅವರನ್ನ ಕಂಟ್ರೋಲಿಗೆ ಬರೋ ಹಾಗೆ ಮಾಡಿ ಮತ್ತೆ ಈ ಟ್ಯಾಬ್ಲೆಟ್ಸ್ ಗಳಂತ ಏನ್ ಹೇಳಿದ್ವಿ ಅದನ್ನ ನಾವು ಕಂಟಿನ್ಯೂ ಮಾಡ್ತೀವಿ.
3: ಸ್ನೇಹಿತರೆ, ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312 47 37 77.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಸಿಜೋಫ್ರೀನಿಯಾ ಅಂದ್ರೆ ಚಿತ್ತ ವಿಕಲತೆಯ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಕೆಎಲ್ಇ ಸೆಂಟನರಿ ಚಾರಿಟೇಬಲ್ ಆಸ್ಪತ್ರೆ ಯಳ್ಳೂರಿನ ಮಾನಸಿಕ ಮನೋರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು. ಮೇಡಮ್, ಈಗ ನಿಯಮಿತವಾಗಿ ಚಿಕಿತ್ಸೆಯನ್ನ ಔಷಧಿಯನ್ನ ಪಡಿಬೇಕು ಅಂತ ತಾವ್ ಹೇಳಿದ್ರಿ, ಹಾಗಿದ್ರೆ ಎಷ್ಟು ಕಾಲದವರೆಗೆ ಔಷಧಿಯನ್ನ ತೆಗೆದುಕೊಳ್ಬೇಕಾಗತ್ತೆ ಅಂತ?
2: ಈಗ ಸ್ಕಿಜೋಫ್ರಿನಿಯಾ ಕಾಯಿಲೆಯಲ್ಲೂ ಕೂಡ ನಾವು ಅಂದ್ರೆ ಕೆಲವು ಪೇಷಂಟ್ಸ್ಗಳಲ್ಲಿ ನಾವು ಫಸ್ಟ್ ಎಪಿಸೋಡ್ ಆಫ್ ಸೈಕೋಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಜೀವನದಲ್ಲಿ ಮೊದಲನೇ ಬಾರಿಗೆ ಅವರಲ್ಲಿ ಸ್ಕಿಜೋಫ್ರಿನಿಯಾ ಲಕ್ಷಣ ಕಂಡು ಬಂದಾಗ ಸುಮಾರು 1-2 ವರ್ಷದ ಕಾಲ ನಾವು ಮೇಂಟೆನೆನ್ಸ್ ಚಿಕಿತ್ಸೆ ಅನ್ನೋದನ್ನ ಕೊಡಬೇಕಾಗುತ್ತೆ. ಸೊ ಅಷ್ಟು ಸಮಯದವರೆಗೆ ಪೇಷಂಟ್ ಟ್ರೀಟ್ಮೆಂಟ್ ತಗೊಂಡು ಪೂರ್ತಿ ನಾರ್ಮಲ್ ಆದ್ಮೇಲೆ ನಾವೇ ಅದರ ಡೋಸ್ ಅನ್ನ ನಿಧಾನವಾಗಿ ಕಡಿಮೆ ಮಾಡ್ತಾ ನಿಲ್ಸಿಕೊಡ್ತೀವಿ. ಇದು ಒಂದು ತರದ ಪೇಷಂಟ್ಸ್ಗಳು. ಇನ್ನೊಂದು ವಿಭಾಗದ ಪೇಷಂಟ್ ಅಲ್ಲಿ ನಾವೇನ್ ನೋಡ್ತೀವಿ ಅಂತ ಹೇಳಿದ್ರೆ ಹಲವಾರು ಬಾರಿ ಲಕ್ಷಣಗಳು ಕಂಡು ಬರ್ತವೆ. ಸೊ ಔಷಧಿಗಳ ಪ್ರಮಾಣ ಕಡಿಮೆ ಆದ ತಕ್ಷಣ ಮತ್ತೆ ಬಂತು, ಅಥವಾ ಅಂದ್ರೆ ನಡುವಲ್ಲಿ ಎಕ್ಸಾಜರ್ಬೇಷನ್ ಹೆಚ್ಚಾಗ್ತಾ ಇದೆ ಲಕ್ಷಣಗಳು ಅಂತ ಕಂಡು ಬಂದಾಗ ಒಂದು ಮಿನಿಮಮ್ 5 ವರ್ಷಗಳ ಕಾಲ ಆದ್ರೂ ಮೇಂಟೆನೆನ್ಸ್ ಚಿಕಿತ್ಸೆ ತಗೊಳ್ಳೋದು ಅವಶ್ಯಕತೆ ಇದೆ ಅಂತ ಹೇಳ್ತೀವಿ. ಇನ್ನೊಂದು ತರದ ರೋಗಿಗಳಲ್ಲಿ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ ಪೇಷಂಟ್ಗಳಲ್ಲಿ ನಾವು ಓಕೆ ಈಗ ಆರಾಮಾಗಿದ್ದಾರೆ ಅಂತ ಹೇಳಿ ನಾವು ಔಷಧಿನ ನಿಧಾನವಾಗಿ ಡೋಸ್ ಕಡಿಮೆ ಮಾಡಿ ನಿಲ್ಸ್ಕೊಟ್ಟಾಗ ಮತ್ತೆ ಮತ್ತೆ ಜೀವನದಲ್ಲಿ ಆ ಲಕ್ಷಣಗಳು ಕಂಡು ಬರ್ತಾ ಇರ್ತವೆ. ಸೊ ಇಂಥ ವ್ಯಕ್ತಿಗಳಿಗೆ ನಾವು ಏನಂತ ಕನ್ವಿನ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಡಯಾಬಿಟಿಸ್ ಬಂತು, ಸಕ್ಕರೆ ಬಂತು ಅಂದ್ರೆ ಟ್ರೀಟ್ಮೆಂಟ್ ಹೆಂಗೆ ಕಂಟಿನ್ಯೂಸ್ ಆಗಿ ತಗೊಂಡು ಸಕ್ಕರೆ ಪ್ರಮಾಣನ ಕಡಿಮೆಯಲ್ಲಿ ಇಟ್ಟಿರ್ತಾರೆ, ಅಥವಾ ಹೇಗೆ ಈಗ ಬಿಪಿ ಹೆಚ್ಚಾಯಿತು ಅಂತ ಹೇಳಿದ್ರೆ ಬಿಪಿ ಗುಳಿಗೆಗಳನ್ನ ತಗೊಂಡು ಬಿಪಿ ಕಂಟ್ರೋಲ್ ಮಾಡ್ತಾರೆ. ಅಂತ ಪೇಷಂಟ್ಸ್ಗಳಿಗೆ ಇದೇ ತರ ನೀವು ಕೂಡ ಅಟ್ ಲೀಸ್ಟ್ 1 ಗುಳಿಗೆನ ಜೀವನ ಪರ್ಯಂತ ಕಂಟಿನ್ಯೂ ಮಾಡೋ ಅವಶ್ಯಕತೆ ಇದೆ ಅಂತ ಹೇಳ್ತೀವಿ. ಯಾಕಂದ್ರೆ ಅವ್ರಿಗೂ ಅದು ಗಮನಕ್ಕೆ ಬಂದಿರುತ್ತೆ, ಚಿಕಿತ್ಸೆ ನಿಲ್ಸಿದ ತಕ್ಷಣ ಮತ್ತೆ ಮತ್ತೆ ಕಾಯಿಲೆ ಕಂಡು ಬರೋ ಕನ್ವಿನ್ಸ್ ಆಗ್ತಾರೆ. ಕೆಲವೊಮ್ಮೆ ಈಗ ನಮ್ಮ ಪೇಷಂಟ್ಸ್ ಎಷ್ಟೋ ಜನ ಬರೋರು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರ್ತಾರೆ, ಎಲ್ಲೋ ಅಂದ್ರೆ ಒಂದು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿರ್ತಾರೆ, ಯಾವ್ದೋ ಒಂದು ಗವರ್ಮೆಂಟ್ ಆಫೀಸರ್ ಇರ್ತಾರೆ. ಸೊ ಅಂತವರಿಗೆಲ್ಲ ಇದು ಚಿಕಿತ್ಸೆ ತಗೊಂಡ್ ಹೆಂಗೆ ರೂಢಿಯಾಗಿರುತ್ತೆ ಅಂದ್ರೆ ಅವರೇ ಹೇಳ್ತಾರೆ ಇಲ್ಲ ನಮ್ಗೆ ಈ 1 ಟ್ಯಾಬ್ಲೆಟ್ ಆದ್ರೂ ಅವಶ್ಯಕತೆ ಖಂಡಿತವಾಗ್ಲೂ ಇದೆ, ಸೊ ಅದನ್ನ ನಿಲ್ಸೋದಂತೂ ಬೇಡವೇ ಬೇಡ ಅಂತ ಹೇಳ್ತಾರೆ. ಅಂದ್ರೆ ಕಾಯಿಲೆಗೆ ಚಿಕಿತ್ಸೆ ಅನ್ನೋದು ಕಾನ್ಸ್ಟೆಂಟ್ ಆಗಿ ಕೊಡ್ತಾ ಇದ್ದಾಗ ಅವರು ನಾರ್ಮಲ್ ಆಗಿ ಜೀವನ ಮಾಡೋದಕ್ಕೆ ಸಾಧ್ಯ ಇರುತ್ತೆ.
1: ಮೇಡಮ್, ಈಗ ಒಂದು ಪಕ್ಷ ಚಿಕಿತ್ಸೆಯನ್ನ ಮಧ್ಯದಲ್ಲಿ ನಿಲ್ಸಿದ್ರೆ ಏನೆಲ್ಲ ಸಮಸ್ಯೆಗಳು ಉಂಟಾಗಬಹುದು ಅಂತ?
2: ಈಗ ಕೆಲವು ಪೇಷಂಟ್ಸ್ಗಳು ಕಾಯಿಲೆ ಪೂರ್ತಿ ಪ್ರಮಾಣದಲ್ಲಿ ಕಡಿಮೆ ಆಗೋದಕ್ಕಿಂತ ಮುಂಚೆನೆ ಅವ್ರಿಗೇನನ್ಸುತ್ತೆ ಏ ಎಷ್ಟಪ್ಪ ದಿನ ಈ ಗುಳಿಗೆ ನುಂಗ್ತಾ ಇರೋದು ಅಂತ ಹೇಳಿ ತಮ್ಮಷ್ಟಕ್ಕೆ ತಾವು ನಿಲ್ಸ್ಬಿಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಕಾಯಿಲೆ ಮತ್ತೆ ಮತ್ತೆ ಹೆಚ್ಚಾಗುವಂತ ಸಾಧ್ಯತೆಗಳಿರ್ತವೆ. ಸೊ ಒಂದು ಈ ತರ ಕಾಯಿಲೆ ಹೆಚ್ಚಾಗೋದು. ಇನ್ನೊಂದು ನಾವೇನ್ ಗಮನಿಸ್ತೀವಿ, ಕೆಲವೊಮ್ಮೆ ಮುಂಚೆ ಯಾವ ಟ್ರೀಟ್ಮೆಂಟ್ ನಾವು ಕೊಟ್ಟಾಗ ಪೇಷಂಟ್ಸ್ ಸ್ಪಂದಿಸ್ತಾ ಇದ್ರು, ನೆಕ್ಸ್ಟ್ ಟೈಮ್ ಅದೇ ಚಿಕಿತ್ಸೆ ಪ್ರಾರಂಭ ಮಾಡಿದಾಗ ಆ ಪೇಷಂಟ್ಗಳಲ್ಲಿ ಏನು ಇಂಪ್ರೂವ್ಮೆಂಟ್ ಕಾಣಿಸದೆ ಇರಬಹುದು. ಸೊ ಇದು 2 ತೊಂದರೆಗಳನ್ನ ಪೇಷಂಟ್ಗಳು ಅನುಭವಿಸುವಂತ ಸಾಧ್ಯತೆಗಳಿರ್ತವೆ.
1: ಮೇಡಮ್, ಇನ್ನು ಈ ಸಮಸ್ಯೆಯಿಂದ ಬಳಲ್ತಾ ಇರುವಂತವರನ್ನ ಕುಟುಂಬದ ಸದಸ್ಯರು ಯಾವ ರೀತಿ ಒಂದು ಆರೈಕೆ ಮಾಡಬೇಕು ಅಂತ?
2: ಈಗ ಸ್ಕಿಜೋಫ್ರೀನಿಯಾ ರೋಗಿಗಳ ಕುಟುಂಬಸ್ಥರು ಕೆಲವೊಮ್ಮೆ ಏನ್ ಮಾಡ್ಬಿಡ್ತಾರೆ, ಆ ಸ್ಕಿಜೋಫ್ರೀನಿಯಾ ಲಕ್ಷಣಗಳು ಏನಿರಬಹುದು, ಇದು ಭ್ರಾಂತಿ ಭ್ರಮೆ ಏನಿರುತ್ತಲ್ವಾ, ಅದನ್ನ ಕೆಲವೊಮ್ಮೆ ತುಂಬಾ ಪರ್ಸನಲ್ ಆಗಿ ತಗೊಂಡ್ಬಿಡ್ತಾರೆ. ಅಂದ್ರೆ ಮನೆಯವ್ರ ಮೇಲೆ ಎಲ್ಲ ಪೇಷಂಟ್ ಸಂಶಯ ಬೀಳ್ತಾ ಇದ್ದಾರೆ, ಅಥವಾ ಅವ್ರಿಗೇನೋ ಅವಾಚ್ಯ ಶಬ್ದದಲ್ಲಿ ಬೈಯೋದು ಹಿಂಗೆಲ್ಲ ಮಾಡ್ತಾ ಇದ್ದಾಗ ಇವ್ರಿಗೂ ಏನೋ ಬೇಸರ ಬಂದ್ಬಿಡುತ್ತೆ. ನಾವ್ ಸಹಜವಾಗಿ ಏನ್ ಹೇಳ್ತೀವಿ, ಇದಾಗ್ತಾ ಇರೋದು ಕಾಯಿಲೆಯಿಂದ, ಅವ್ರೇನೋ ಪರ್ಸನಲ್ ಗ್ರಜ್ ಹಿಡ್ಕೊಂಡು ಆತರ ಏನು ಪೇಷಂಟ್ಗಳು ಮನೆಯವರನ್ನ ದೂಷಿಸ್ತಾ ಇರೋದಿಲ್ಲ. ಹಾಗಾಗಿ ಆದಷ್ಟು ಮನೆಯವರು ಇದನ್ನ ಕಾಯಿಲೆ ಅನ್ನೋದನ್ನ ತಲೆಯಲ್ಲಿಟ್ಕೊಂಡು ಪೇಷಂಟ್ ಗೆ ಬೆಂಬಲ ಕೊಡುವಂತ ಅವಶ್ಯಕತೆ ಇದೆ. ಇನ್ನೊಂದು, ಪೇಷಂಟ್ಗಳು ತಾವಾಗಿ ಫಾಲೋಅಪ್ ಗೆ ಬರುವುದಿಲ್ಲ. ಸೊ ಈಗ ಒಂದು ಶುಗರ್ ಪೇಷಂಟ್ ಅಥವಾ ಬಿಪಿ ಕಾಯಿಲೆ ಇರೋ ಪೇಷಂಟ್ ಟ್ಯಾಬ್ಲೆಟ್ಸ್ ಕಡಿಮೆ ಆಗ್ತಾ ಬಂತು ಅಥವಾ ಖಾಲಿ ಆಗ್ತಾ ಬಂತು ಅಥವಾ ಒಂದು 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ತಾವಾಗಿ ಡಾಕ್ಟರ್ ಬಳಿ ಹೋಗಿ ಚೆಕಪ್ ಎಲ್ಲ ಮಾಡಿಸ್ಕೋತಾರೆ, ನಮ್ ಪೇಷಂಟ್ಸ್ ಅಲ್ಲಿರೋ ತೊಂದರೆ ಅಂದ್ರೆ ಅದು ಅವರಿಗೆ ಯಾರಾದ್ರೂ ಹಿಂದಿಂದ ಹೋಗು ಹೋಗು ಅಂತ ಹೇಳ್ಬೇಕು ಅಥವಾ ಜೊತೆಯಲ್ಲೇ ಕರ್ಕೊಂಡು ಬರಬೇಕು. ಸೊ ಜೊತೆಯಲ್ಲಿ ಬಂದು ಈ ಕುಟುಂಬ ಸದಸ್ಯರು ಜೊತೆಯಲ್ಲಿ ಬಂದು ವೈದ್ಯರ ಜೊತೆ ಚರ್ಚೆ ಮಾಡೋದಿರಬಹುದು, ಅಥವಾ ಕೆಲವೊಮ್ಮೆ ಟ್ಯಾಬ್ಲೆಟ್ಸ್ ಇಂದ ಏನಾದ್ರೂ ಸೈಡ್ ಎಫೆಕ್ಟ್ ಆಯ್ತು ಅಂತ ಅನ್ಕೊಳ್ಳಿ. ಸೊ ಆ ಸೈಡ್ ಎಫೆಕ್ಟ್ ಅನ್ನೋದನ್ನು ಕೂಡ ಕೆಲವೊಮ್ಮೆ ಪೇಷಂಟ್ಸ್ ಗಳಿಗೆ ಹೇಳೋದಕ್ಕೆ ಗೊತ್ತಾಗೋದಿಲ್ಲ. ಹಾಗಾಗಿ ಕುಟುಂಬ ಸದಸ್ಯರು ಜೊತೆಗೆ ಬಂದು ಅದರಿಂದ ಏನಾದ್ರೂ ಅವರಿಗೆ ತೊಂದರೆ ಆಗ್ತಾ ಇದೆಯಾ, ಕೆಲವೊಮ್ಮೆ ತೂಕ ಹೆಚ್ಚಾಗುವಂತ ಸೈಡ್ ಎಫೆಕ್ಟ್ ಇರಬಹುದು, ಅಥವಾ ಕೆಲವೊಮ್ಮೆ ಸ್ವಲ್ಪ ಅಂದ್ರೆ ಬಿಗಿತ ಅಂತ ಹೇಳ್ತೀವಿ, ಇಪಿಎಸ್ ಎಕ್ಸ್ಟ್ರಾ ಪಿರಮಿಡಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಏನೋ ಕೈಕಾಲ್ ನಡ್ಕ ಬಂದ್ ಹಾಗೋಗೋದಿರ್ಬೋದು. ಸೊ ಇದೆಲ್ಲ ಕೆಲವೊಮ್ಮೆ ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಗಳಿರ್ತವೆ. ಸೊ ಇದನ್ನೆಲ್ಲ ನಾವು ಕಡಿಮೆ ಮಾಡೋದಕ್ಕೂ ಸಾಧ್ಯ ಇರುತ್ತೆ. ಆದ್ರೆ ಅವ್ರು ಪೇಷಂಟ್ಸ್ ಜೊತೆಗೆ ಬಂದು ಇದನ್ನೆಲ್ಲ ನಮ್ಗೆ ಹೇಳಿದ್ರು ಅಂತ ಹೇಳಿದ್ರೆ ನಾವು ಅದು ಏನ್ ಹೆಚ್ಚು ಕಡಿಮೆ ಆಗಿದೆ ಅದನ್ನ ಸರಿಯಾಗಿ ಚಿಕಿತ್ಸೆ ಕೊಡ್ಲಿಕ್ಕೆ ಸಾಧ್ಯ ಇದೆ. ಅದ್ರ ಬದಲು ಈ ಪೇಷಂಟ್ ಹೇಗಿದ್ರು ನಮ್ಗೆ ಏನು ಒಂದು ಗೌರವನ ಕೊಡೋ ಬರೋದಿಲ್ಲ, ನಾವು ಹೋಗೋದಿಲ್ಲ, ಈ ಪೇಷಂಟ್ ಅನ್ನ ಹಂಗೆ ಬಿಟ್ಬಿಟ್ರು ಅಂತ ಹೇಳಿದ್ರೆ ಏನಾಗ್ಬಿಡುತ್ತೆ? ಈಗ ನಾವು ರೋಡಲ್ಲಿ ನೋಡ್ತೀವಲ್ವಾ, ಕೆಲವೊಮ್ಮೆ ಯಾರೋ ಬಡಬಡಿಸ್ತಾ ಹೋಗ್ತಾ ಇರ್ತಾರೆ, ತಮ್ಮ ಹೈಜಿನ್ ಬಗ್ಗೆ ಅವರಿಗೆ ಗಮನ ಇರೋದಿಲ್ಲ, ಅಲೆಮಾರಿಗಳು ಹಾಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ ರಸ್ತೆಯಲ್ಲಿ. ಸೊ ಇಂಥವ್ರದ್ದೆಲ್ಲ ಸಮಸ್ಯೆ ಇದೆ. ಇವರು ಯಾವುದೋ ಒಂದು ಕುಟುಂಬಕ್ಕೆ ಸೇರಿರ್ತಾರೆ ಖಂಡಿತವಾಗ್ಲು, ಆದ್ರೆ ಆ ಕುಟುಂಬದವರು ಅವರನ್ನ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಿಸಿರೋದಿಲ್ಲ, ಸಹಕಾರ ಕೊಟ್ಟಿರೋದಿಲ್ಲ, ಹಂಗಾಗಿ ಈ ತರ ಅಲೆಮಾರಿ ಜೀವನ ನಡೆಸುವಂತ ಒಂದು ಸಂಭವ ಬಂದಿರುತ್ತೆ ಅವರಿಗೆ. ಹಾಗಾಗಿ ಏನ್ ಹೇಳ್ತೀವಿ, ಸಾಕಷ್ಟು ಕುಟುಂಬ ಸದಸ್ಯರು ಇವರಿಗೆ ಒಂದು ಬೆಂಬಲವಾಗಿ ನಿಂತು ಒಂದು ಚಿಕಿತ್ಸೆಯಲ್ಲಿ ಒಂದು ಪ್ರೋತ್ಸಾಹ ಅನ್ನೋದು ಕೊಟ್ರೆ ಖಂಡಿತವಾಗ್ಲೂ ಇವರು ನಮ್ಮ ಹಾಗೆ ನಾರ್ಮಲ್ ಆಗಿ ಬದುಕಲಿಕ್ಕೆ ಸಾಧ್ಯ ಇದೆ.
1: ಮೇಡಮ್, ಈಗ ಒಟ್ಟಾರೆಯಾಗಿ ಈ ಮಾನಸಿಕ ಆರೋಗ್ಯಕ್ಕಾಗಿ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಯಾವ ರೀತಿಯ ಬದಲಾವಣೆಯನ್ನ ಮಾಡ್ಕೊಳ್ಬೇಕು ಅಂತ?
2: ಈಗ ಜೀವನ ಶೈಲಿ ಪೂರ್ತಿ ಬದಲಾಯಿಸಿದ್ವಿ ಅಂದ್ರೆ ಸ್ಕಿಜೋಫ್ರೀನಿಯಾ ಬರೋದೇ ಇಲ್ಲ ಅಂತ ಹೇಳೋದಕ್ಕಂತೂ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಆಲ್ರೆಡಿ ಚರ್ಚೆ ಮಾಡಿರೋ ಹಾಗೆ ಹಲವಾರು ಅಂಶಗಳಿರ್ತವೆ, ಯಾವ ಕಾರಣದಿಂದ ಈ ಸ್ಕಿಜೋಫ್ರೀನಿಯಾ ಬರ್ತಾವೆ ಅಂತ ಕೇಳಿದಾಗ ನಾವು ಬರೇ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಇಂದ ಬರ್ತಾವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ನಾವೇನ್ ಹೇಳ್ತೀವಿ, ಈ ಕಾಯಿಲೆ ಬರಬಾರದು ಅನ್ನೋದು ನಿಟ್ಟಿನಲ್ಲಿತ್ತು ಅಂತ ಹೇಳಿದ್ರೆ ಆದಷ್ಟು ಒಂದು ದುಶ್ಚಟಗಳಿಂದ ಜನರು ದೂರ ಇರೋದು ಒಳ್ಳೆಯದು. ಯಾಕಂದ್ರೆ ಗಾಂಜಾ ಅಂದ್ರೆ ಯಾರು ಸೇವನೆ ಮಾಡ್ತಾರೆ ಅವರಲ್ಲಿ ಈ ಕಾಯಿಲೆ ಹೆಚ್ಚು ಬರುತ್ತೆ, ಅಥವಾ ಕೆಲವೊಮ್ಮೆ ಬೇರೆ ಬೇರೆ ಮಾದಕ ದ್ರವ್ಯ ವ್ಯಸನ ಮಾಡೋರಲ್ಲೂ ಕೂಡ ಸ್ಕಿಜೋಫ್ರೀನಿಯಾ ಲೈಕ್ ಸಿಂಪ್ಟಮ್ಸ್ ಕಾಣಿಸ್ಲಿಕ್ಕೆ ಸಿಗ್ತಾವೆ ಅಂತ ಹೇಳ್ತೀವಿ. ಹಾಗಾಗಿ ಈ ದುಶ್ಚಟಗಳಿಂದ ಒಂದು ದೂರ ಇರೋದು. ಇದನ್ನ ಬಿಟ್ಟರೆ ಈಗ ನಾರ್ಮಲ್ ಆಗಿ ನಾವು ಒಂದು ಮಾನಸಿಕ ಆರೋಗ್ಯಕ್ಕಾಗಿ ಏನು ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ದಿನ ಒಂದು ಅಂದ್ರೆ ರೆಗ್ಯುಲರ್ ಟೈಮಿಗೆ ಏಳೋ ಪದ್ಧತಿ ಇರ್ಬೋದು, ದಿನ ಒಂದು ಅರ್ಧ ತಾಸಾದ್ರೂ ವ್ಯಾಯಾಮ ಮಾಡೋದಿರ್ಬೋದು, ನಮ್ಮ ಆಹಾರ ಶೈಲಿಯ ಮೇಲೆ ಒಂದು ಗಮನ ಹರಿಸೋದಿರಬಹುದು. ಸೊ ಇದರಿಂದ ಎಲ್ಲ ಏನಾಗುತ್ತೆ, ಬೇರೆ ಬೇರೆ ರೀತಿಯ ಅಂದ್ರೆ ಈಗ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸಾರ್ಡರ್ಸ್ ಇರ್ಬೋದು ಅಥವಾ ಸ್ಟ್ರೆಸ್ ರಿಲೇಟೆಡ್ ಡಿಸಾರ್ಡರ್ಸ್ ಇರ್ಬೋದು, ಇದೆಲ್ಲ ಬರೋದನ್ನ ನಾವು ತಡಿಲಿಕ್ಕೆ ಸಾಧ್ಯ ಇದೆ.
1: ಮೇಡಮ್, ಇನ್ನು ಇಂತಹ ಒಂದು ಸಮಸ್ಯೆ ಇರುವವರನ್ನ ಸಮಾಜ ಕೆಲವೊಮ್ಮೆ ದೂರ ಇಡುತ್ತೆ, ಇದು ಅವರ ಒಂದು ಮನಸ್ಥಿತಿಯ ಮೇಲೆ ಯಾವ ರೀತಿಯ ಒಂದು ಪರಿಣಾಮವನ್ನ ಬೀರುತ್ತೆ? ಸಮಾಜದ ಜವಾಬ್ದಾರಿ ಏನು ಅಂತ ಮೇಡಮ್?
2: ಈಗ ಸಮಾಜದ ಜವಾಬ್ದಾರಿ ಅಂತ ಹೇಳಿದಾಗ ಈ ಕುಟುಂಬದವರು ಯಾರಾದ್ರೂ ಇಂಥ ಪೇಷಂಟ್ಸ್ ಗಳನ್ನ ಬೆಂಬಲ ಕೊಡೋದೆ ಎಲ್ಲಿಯಾದ್ರೂ ಮನೆಯಿಂದ ಹೊರಗಡೆ ಹಾಕಿದ್ರು, ಅವರು ಅಲೆಮಾರಿ ಜೀವನ ತರ ನಡೆಸ್ತಾ ಇದ್ರು ಅಂತ ಹೇಳಿದ್ರೆ ಈಗ ನಮಗೂ ಎಷ್ಟೋ ಜನ ಕಾಣ್ಲಿಕ್ಕೆ ಸಿಗ್ತಾರೆ. ಪೇಷಂಟ್ಸ್ ಗಳನ್ನ ಆದಷ್ಟು ಅಲೆಮಾರಿಗಳಾಗಿ ಅಲ್ಲಿ ಇಲ್ಲಿ ಅಲೆಯಕ್ಕೆ ಬಿಡದೆ ಅವರು ಎಲ್ಲೋ ಒಂದ್ ಕಡೆ ಏನೋ ಕಲ್ ಹೊಡಿತಾ ಇದ್ದಾರೆ ಅಥವಾ ಇನ್ಯಾರಿಗೋ ಒಬ್ರಿಗೆ ಬೈತಾ ಇದ್ದಾರೆ ಹೊಡಿತಾ ಇದ್ದಾರೆ ಅನ್ನೋದನ್ನ ನೋಡ್ಕೊಂಡು ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಅಥವಾ ಅವ್ರಿಗೆ ಹೋಗಿ ಹೊಡಿಯೋದು ಬಡಿಯೋದು ಮಾಡೋದ್ರ ಬದಲು ಅವರಿಗೆ ಕಾಯಿಲೆಯಿಂದ ಈ ತರ ಆಗ್ತಾ ಇದೆ, ಚಿತ್ತವಿಕಲತೆ ಕಾಯಿಲೆಗೆ ಟ್ರೀಟ್ಮೆಂಟ್ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಎಲ್ಲರೂ ಒಂದು ಇಂಥ ಪೇಷಂಟ್ಸ್ ಗಳಿಗೆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಸಮಾಜದಲ್ಲಿ ಈ ನಂಬರ್ ಆಫ್ ಪೇಷಂಟ್ಸ್ ಏನಿದಾರಲ್ವಾ ಅವರನ್ನ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ.
1: ಖಂಡಿತ ಮೇಡಮ್. ಕೊನೆಯದಾಗಿ ಇನ್ನು ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ಈಗ ಕೇಳುಗರು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು ಒಂದೇ ವಿಚಾರ, ಏನಪ್ಪಾ ಅಂದ್ರೆ ಸ್ಕಿಜೋಫ್ರೀನಿಯಾ ದೀರ್ಘಾವಧಿ ಆಗಿರುವಂತ ಒಂದು ಗಂಭೀರ ಮಾನಸಿಕ ಕಾಯಿಲೆ. ಹಾಗಾಗಿ ಈ ಕಾಯಿಲೆ ಲಕ್ಷಣಗಳು ಕಂಡು ಬಂದಾಗ ತ್ವರಿತವಾಗಿ ವೈದ್ಯರ ಬಳಿಗೆ ಕರೆದುಕೊಂಡು ಬಂದು ಚಿಕಿತ್ಸೆ ಕೊಡಿಸೋದು ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಎಷ್ಟು ನಾವು ಟ್ರೀಟ್ಮೆಂಟ್ ತಗೊಳ್ಳೋದು ಡಿಲೇ ಮಾಡ್ತೀವಿ, ಟ್ರೀಟ್ಮೆಂಟ್ ಅನ್ನೋದು ಅಷ್ಟೇ ಕಷ್ಟಕರವಾಗ್ತಾ ಹೋಗುತ್ತೆ. ಹಾಗಾಗಿ ಯಾರಲ್ಲಾದರೂ ಈ ತರ ಲಕ್ಷಣಗಳು ಕಂಡು ಬಂತು ಅಂತ ಹೇಳಿದ್ರೆ ದಯವಿಟ್ಟು ನುರಿತ ಮನೋರೋಗ ತಜ್ಞರ ಬಳಿಗೆ ಕರೆದುಕೊಂಡು ಬಂದು ಸರಿಯಾಗಿ ಚಿಕಿತ್ಸೆನ ತೆಗೆದುಕೊಂಡ್ರೆ ಅವರು ನಮ್ಮ ನಿಮ್ಮಂತೆ ನಾರ್ಮಲ್ ಆಗಿ ಬದುಕೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ.
1: ಮೇಡಮ್, ತಮ್ಮ ಉತ್ತಮ ಮಾಹಿತಿ ಜೊತೆಗೆ ತಮ್ಮ ಅಮೂಲ್ಯ ಸಮಯಕ್ಕೆ ಧನ್ಯವಾದಗಳು.
2: ಧನ್ಯವಾದಗಳು.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಕೆಎಲ್ಇ ಸೆಂಟಿನರಿ ಚಾರಿಟೇಬಲ್ ಆಸ್ಪತ್ರೆ ಯಳ್ಳೂರಿನ ಮಾನಸಿಕ ಮನೋರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
3: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
4: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ.
3: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
4: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನ

0: ನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
0: ವಿಳಾಸ: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
0: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಬೆಳಗಾವಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮವಿದು ಮಹಿಳಾ ವೇದಿಕೆ. ಮಹಿಳಾ ವೇದಿಕೆಯಲ್ಲಿ ಇವತ್ತು ಅಡುಗೆ ಅರಮನೆ ಕಾರ್ಯಕ್ರಮ. ಇವತ್ ನಾನು ನಿಮ್ಗೆ ಸೋರೆಕಾಯಿಯ ಉಪಯೋಗಗಳ ಬಗ್ಗೆ, ಹಾಗೇನೆ ಸೋರೆಕಾಯಿ ಬಳಸಿ ಮಾಡುವಂತಹ ರೆಸಿಪಿಗಳ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಾವು ಸೋರೆಕಾಯಿಯನ್ನ ಬೇರೆ ಬೇರೆ ರೀತಿಯಲ್ಲಿ ಅಡುಗೆಯಲ್ಲಿ ನಾವು ಬಳಸ್ತೀವಿ, ಹಾಗೇನೆ ಈ ಸೋರೆಕಾಯಿ ಅನ್ನುವಂಥದ್ದು ಬಹಳ ಜನಕ್ಕೆ ಇಷ್ಟವಾಗುವಂತಹ ಒಂದು ತರಕಾರಿಯಾಗಿದೆ. ಇದರಲ್ಲಿ ನೀರಿನ ಪ್ರಮಾಣ ತುಂಬಾ ಜಾಸ್ತಿ ಇರೋದ್ರಿಂದ ಇದು ಬೇಸಿಗೆಗೆ ಹೇಳಿ ಮಾಡಿಸಿದಂತಹ ಒಂದು ತರಕಾರಿಯಾಗಿದೆ. ಈ ಸೋರೆಕಾಯಿ ತಿನ್ನೋದ್ರಿಂದ ಬರೀ ಬೇಸಿಗೆಗಷ್ಟೇ ಅಲ್ಲದೆ ಎಲ್ಲಾ ಕಾಲಕ್ಕೂ ನಮಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ದೂರ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸೋರೆಕಾಯಿ ತಿನ್ನೋದ್ರಿಂದ ನಮಗೆ ಯಾವ ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ತಾ, ಹಾಗೇನೆ ಸೋರೆಕಾಯಿಯನ್ನ ಬಳಸಿ ಕೆಲವೊಂದಷ್ಟು ರೆಸಿಪಿಗಳನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಸೋರೆಕಾಯಿ ತಿನ್ನೋದ್ರಿಂದ ಯಾರು ತುಂಬಾ ಸ್ಟ್ರೆಸ್ ನಿಂದ ಬಳಲ್ತಾ ಇರ್ತಾರಲ್ವಾ, ಅಂತವರಿಗೆ ಮಾನಸಿಕ ಒತ್ತಡದಿಂದ ಹೊರಗೆ ಬರೋದಕ್ಕೆ ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ. ಈಗ ನೀವು ಇದನ್ನ ಅಡಿಗೆಯಲ್ಲಿ ಅಡಿಗೆಯಲ್ಲೂ ಬೇಕಾದ್ರೂ ಬಳಸಬಹುದು, ಅಥವಾ ಜ್ಯೂಸ್ ರೂಪದಲ್ಲಿಯೂ ಬೇಕಾದ್ರೂ ಇದನ್ನ ನೀವು ಬಳಸಬಹುದು. ಬೇರೆ ಬೇರೆ ರೀತಿಯ ರೆಸಿಪಿಗಳನ್ನ ಕೂಡ ನೀವು ಮಾಡಬಹುದು. ಮತ್ತೆ ನಮ್ಮ ಹೃದಯದ ಆರೋಗ್ಯಕ್ಕೆ ಇದು ತುಂಬಾನೇ ಒಳ್ಳೆಯದು. ಇದರಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇರೋದ್ರಿಂದ ದೇಹದಲ್ಲಿನ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಮಾಡಲು ಇದು ನಮಗೆ ಸಹಕಾರಿಯಾಗಿದೆ. ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಆಗೋದ್ರಿಂದ ನಮ್ಮ ಹೃದಯಕ್ಕೆ ತುಂಬಾನೇ ಒಳ್ಳೆಯದಾಗುತ್ತೆ. ಇನ್ನೊಂದು ಅಂದ್ರೆ, ಈಗ ನಾವು ವೇಟ್ ಲಾಸ್ ಮಾಡ್ಕೊಳ್ಳೋರಿಗೆ ಇದೊಂದು ಬೆಸ್ಟ್ ತರಕಾರಿನೇ ಅಂತ ಹೇಳ್ಬೋದು. ಇದರಲ್ಲಿ ಐರನ್ ಕಂಟೆಂಟ್ ಹಾಗೇನೆ ಬೇರೆ ಬೇರೆ ರೀತಿಯ ವಿಟಮಿನ್ಸ್ ಗಳು ಇರೋದ್ರಿಂದ ವೇಟ್ ಲಾಸ್ ಮಾಡ್ಕೊಳ್ಳೋರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇನ್ನೊಂದು ಅಂದ್ರೆ, ಇವಾಗ ನಿದ್ದೆಯ ಸಮಸ್ಯೆ ಇರುವಂತವರು ಇದನ್ನ ಬಳಸಬಹುದು. ಅಂದ್ರೆ ಇದನ್ನ ನೀವು ಜ್ಯೂಸ್ ರೂಪದಲ್ಲೂ ಬೇಕಾದ್ರೂ ಬಳಸಬಹುದು, ಅಥವಾ ಅಡಿಗೆಯಲ್ಲೂ ಕೂಡ ಇದನ್ನ ಬಳಸಬಹುದು. ಇವಾಗ ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ ತುಂಬಾ ಜನಕ್ಕೆ ನಿದ್ದೆ ಬರ್ತಿರಲ್ಲ, ನಿದ್ದೆ ಸಮಸ್ಯೆ ಇರುತ್ತೆ. ಅದು ನಿದ್ದೆ ಸಮಸ್ಯೆ ಯಾಕೆ ಇರುತ್ತೆ ಅಂದ್ರೆ ಸ್ಟ್ರೆಸ್ ಇಂದ ಅಥವಾ ಮಾನಸಿಕ ಸಮಸ್ಯೆಯಿಂದ ಅವರಿಗೆ ನಿದ್ದೆ ಸಮಸ್ಯೆ ಇರುತ್ತೆ. ಅಂತವರಿಗೆ ಈ ಸೋರೆಕಾಯಿ ತಿನ್ನೋದ್ರಿಂದ ಅವರ ಮಾನಸಿಕ ಸಮಸ್ಯೆ ಹತೋಟಿಗೆ ಬರೋದ್ರಿಂದ ತಾನೇ ನಿದ್ದೆ ಆರಾಮವಾಗಿ ಬರುತ್ತೆ. ಇನ್ನೊಂದು ಇದರಿಂದ ವೆರಿ ಇಂಪಾರ್ಟೆಂಟ್ ಆದಂತಹ ಬೆನಿಫಿಟ್ ಅಂದ್ರೆ, ಇವಾಗ ತುಂಬಾ ಜನರಿಗೆ ಕಾಡ್ತಾ ಇರುವಂತಹ ಒಂದು ಸಮಸ್ಯೆ ಅಂದ್ರೆ ಕೂದಲು ಬೆಳಗ್ಗೆ ಆಗೋದು. ಅಂದ್ರೆ ಚಿಕ್ಕ ವಯಸ್ಸಿನಿಂದಾನೇ ಇದು ಸ್ಟಾರ್ಟ್ ಆಗುತ್ತೆ, ಕೂದಲು ಬಿಳಿಯಾಗೋದು. ಇದಕ್ಕೆ ನಮ್ಮ ದೇಹದಲ್ಲಿ ಇರುವಂತಹ ಕೆಲವೊಂದು ಪೋಷಕಾಂಶಗಳ ಕೊರತೆಯಿಂದ ಕೂಡ ಇದು ಕೂದಲು ಬಿಳಿಯಾಗುತ್ತೆ. ಹಾಗಾಗಿ ಇದೆಲ್ಲವನ್ನ ಕಂಟ್ರೋಲ್ ಮಾಡೋದಕ್ಕೆ ನಾವು ಈ ಸೋರೆಕಾಯಿ ನಮ್ಗೆ ಬಹಳನೇ ಹೆಲ್ಪ್ ಆಗುತ್ತೆ. ಈಗ ನಮ್ಗೆ ಕೂದಲು ಬಿಳಿ ಆಗ್ಬಾರ್ದು ಅಂತಿದ್ರೆ ನಾವು ಅವಾಗವಾಗ ಈ ಸೋರೆಕಾಯಿಯನ್ನ ಬಳಸಬೇಕು. ಮತ್ತೆ ಇನ್ನೊಂದು ಅಂದ್ರೆ, ಜೀರ್ಣಕ್ಕೆ ಈ ಸೋರೆಕಾಯಿ ತುಂಬಾನೇ ನಮ್ಗೆ ಹೆಲ್ಪ್ ಆಗುತ್ತೆ. ಅಂದ್ರೆ ಈ ಸೋರೆಕಾಯಿಯಲ್ಲಿ ಫೈಬರ್ ಕಂಟೆಂಟ್ ತುಂಬಾ ಜಾಸ್ತಿ ಇರೋದ್ರಿಂದ ಜೀರ್ಣ ಸಮಸ್ಯೆಯನ್ನ ಇದು ದೂರ ಇಡೋದಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ. ಇವಾಗ ನಾವು ಕೇಳ್ತಾ ಇರ್ಬೋದು, ಬಹಳ ಜನ ಈ ಸೋರೆಕಾಯಿಯ ಜ್ಯೂಸ್ ಅನ್ನ ಕುಡಿತಾ ಇರ್ತಾರೆ. ಇದು ಯಾಕೆ ಅಂದ್ರೆ, ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ಅನ್ನ ಹೊರಗೆ ಹಾಕೋದಕ್ಕೆ ಇದು ಒಂದು ಬೆಸ್ಟ್ ಮನೆ ಮದ್ದೆ ಅಂತ ಹೇಳ್ಬಹುದು. ಈಗ ಸೋರೆಕಾಯಿಯನ್ನ ನಾವು ಜ್ಯೂಸ್ ರೂಪದಲ್ಲಾದ್ರೂ ಕುಡಿಬಹುದು, ಅಥವಾ ಅಡಿಗೆಯಲ್ಲೂ ಕೂಡ ನಾವು ಇದನ್ನ ಅವಾಗವಾಗ ಇದನ್ನ ಬಳಸಬಹುದು. ಈ ರೀತಿ ಬಳಸೋದ್ರಿಂದ ನಮ್ಮ ದೇಹದಲ್ಲಿ ಏನಾದ್ರೂ ಟಾಕ್ಸಿನ್ಸ್ ಇದ್ರೆ ಅದು ಹೊರಗೆ ಹೋಗುತ್ತೆ, ಹಾಗೇನೆ ನಮ್ಮ ಚರ್ಮಕ್ಕೆ ಒಳ್ಳೆಯ ಕಾಂತಿ ಬರುತ್ತೆ, ಹಾಗೆ ನಮ್ಮ ಬ್ಲಡ್ಗೂ ಕೂಡ ಇದು ತುಂಬಾ ಒಳ್ಳೆಯದು. ಹಾಗಾಗಿ ಈ ಸೋರೆಕಾಯಿನ ವಾರದಲ್ಲಿ ಒಂದು ಅಥವಾ ಎರಡು ಬಾರಿ ಬಳಸೋದ್ರಿಂದ ಇಷ್ಟೆಲ್ಲ ಹೆಲ್ಪ್ ಆಗುತ್ತೆ ಅಂದ್ರೆ, ನಾವು ವಾರದಲ್ಲಿ ಒಂದು ಅಥವಾ ಎರಡು ದಿನ ಈ ಸೋರೆಕಾಯಿಯನ್ನ ಬಳಸಿ ಅಡಿಗೆಯನ್ನ ಮಾಡ್ಕೋಬಹುದು. ಹಾಗಿದ್ರೆ ಬನ್ನಿ, ಈ ಸೋರೆಕಾಯಿಯನ್ನ ಬಳಸಿ, ಇಷ್ಟೆಲ್ಲ ಉಪಯೋಗ ಇರುವಂತಹ ಈ ಸೋರೆಕಾಯಿಯನ್ನ ಬಳಸಿ ಯಾವ ರೀತಿಯಾಗಿ ಸಿಂಪಲ್ ಆಗಿ ಸೋರೆಕಾಯಿ ಕುರ್ಮಾ ಮಾಡೋದು ಅಂತ ನಿಮ್ಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಇದು ಈ ಸೋರೆಕಾಯಿ ಕುರ್ಮಾ ಇದೆ ಅಲ್ವಾ, ಇದು ಚಪಾತಿ ಪೂರಿ ಜೊತೆಗೆ, ಹಾಗೇನೆ ಲಂಚ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗಿದ್ರೆ ಈ ಸೋರೆಕಾಯಿ ಕುರ್ಮಾ ಮಾಡೋದಕ್ಕೆ ಏನೇನ್ ಸಾಮಾನ್ ಬೇಕು ಅಂದ್ರೆ, ಒಂದು ಸೋರೆಕಾಯಿ, ಒಂದು ಈರುಳ್ಳಿ, ಒಂದು ಟೊಮೆಟೊ ಹಣ್ಣು, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಅರಿಶಿಣ, ಅರ್ಧ ಚಮಚ ಗರಂ ಮಸಾಲ, ಅರ್ಧ ಚಮಚ ಗಸಗಸೆ.

ಗಸೆ, ಒಂದು ಚಮಚ ಖಾರದ ಪುಡಿ, ಒಂದು ಚಮಚ ಧನಿಯಾ ಪುಡಿ, ಕಾಲು ಕಪ್ ಕೊಬ್ಬರಿ ತುರಿ, 5-6 ಗೋಡಂಬಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚ ಎಣ್ಣೆ. ಹಾಗಿದ್ರೆ ಈ ಸೋರೆಕಾಯಿ ಕುರುಮಾನ ಯಾವ ರೀತಿ ಮಾಡೋದು ಅಂತ ನಾ ಇವಾಗ ಹೇಳ್ಕೊಡ್ತಾ ಇದ್ದೀನಿ. ನೀವು ಈ ಸೋರೆಕಾಯಿ ಕುರುಮಾವನ್ನ ನೀವು ಕುಕ್ಕರ್ ಅಲ್ಲಿ ಮಾಡ್ಕೊಂಡ್ರೆ ಇದು ಬಹಳ ಬೇಗ ಆಗುತ್ತೆ. ಹಾಗಾಗಿ ನೀವು ಈ ಸೋರೆಕಾಯಿ ಕುರುಮಾವನ್ನ ಕುಕ್ಕರ್ ನಲ್ಲಿ ಮಾಡ್ಕೊಳ್ಳಿ. ಮೊದಲಿಗೆ ಏನ್ ಮಾಡಬೇಕಾಗುತ್ತೆ ಅಂದ್ರೆ, ಒಂದು ಕುಕ್ಕರ್ ಅನ್ನ ಒಲೆಯ ಮೇಲೆ ಕಾಯಲು ಇಟ್ಟು ಅದಕ್ಕೆ 2 ಚಮಚ ಎಣ್ಣೆಯನ್ನ ಹಾಕೊಳ್ಳಿ. ಎಣ್ಣೆ ಕಾದ ಮೇಲೆ ಅದಕ್ಕೆ 1/2 ಚಮಚ ಜೀರಿಗೆಯನ್ನ ಹಾಕೊಳ್ಳಿ. ಅದು ಚೆನ್ನಾಗಿ ಚಟಪಟ ಅಂದ ಮೇಲೆ ಅದಕ್ಕೆ ಒಂದು ಸಣ್ಣದಾಗಿ ಹೆಚ್ಚಿದಂತಹ ಈರುಳ್ಳಿಯನ್ನ ಹಾಕೊಳ್ಳಿ. ಈರುಳ್ಳಿ ಸ್ವಲ್ಪ ಮೆತ್ತಗಾದ ಮೇಲೆ ಅದಕ್ಕೆ 1/2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಲ್ಲಿರುವಂತ ಹಸಿ ವಾಸನೆ ಹೋಗುವವರೆಗೂ ಅದನ್ನ ಚೆನ್ನಾಗಿ ಕೈಯಾಡಿಸಿ, ಅದಕ್ಕೇನೆ ಒಂದು ದೊಡ್ಡ ಟೊಮೆಟೊ ಹಣ್ಣನ್ನ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ, ಹಸಿ ವಾಸನೆ ಹೋಗ್ಬೇಕು, ಜೊತೆಗೆ ಅದು ಮೆತ್ತಗಾಗಬೇಕು. ಆ ರೀತಿ ಅದನ್ನ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಅದಕ್ಕೆ 1/2 ಚಮಚ ಅರಿಶಿಣ, 1 ಚಮಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿಯನ್ನ ಹಾಕಿ ಚೆನ್ನಾಗಿ ಕೈಯಾಡಿಸಿ. ನೀವು ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ಗಟ್ಟಿ ಆಯ್ತು ಅಂದ್ರೆ, ಇಲ್ಲಾಂದ್ರೆ ಹೊತ್ತತಾ ಇದೆ ಅನ್ಸಿದ್ರೆ, ನೀವು ಅದಕ್ಕೊಂದು 1/2 ಕಪ್ನಷ್ಟು ನೀರನ್ನ ಹಾಕಿ ಚೆನ್ನಾಗಿ ಅದನ್ನ ಕೈಯಾಡಿಸಿ. ಅದು ಸುತ್ತು ಕಡೆ ಎಣ್ಣೆ ಬಿಡಬೇಕು, ಅಲ್ಲಿವರೆಗೆ ಅದನ್ನ ಚೆನ್ನಾಗಿ ಬೇಯಿಸಿ. ಆಮೇಲೆ ಆಮೇಲೆ 1/4 ಕಪ್ ಕೊಬ್ಬರಿ ತುರಿ, 5-6 ಗೋಡಂಬಿ, ಸ್ವಲ್ಪ 1 ಚಮಚ ಗಸಗಸೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಅದನ್ನ ನುಣ್ಣಗೆ ರುಬ್ಬಿಕೊಳ್ಳಿ. ಆ ರುಬ್ಬಿದಂತಹ ಮಿಶ್ರಣವನ್ನು ಸಹ ಈಗ ರೆಡಿ ಆಗ್ತಾ ಇದೆಯಲ್ವಾ, ಆ ಗ್ರೇವಿಗೆ ಹಾಕಿ ಅದನ್ನ ಕೈಯಾಡಿಸಿ 1 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿಕೊಳ್ಳಿ. ನಂತರ ಅದಕ್ಕೆ 1/2 ಚಮಚ ಗರಂ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ ಮೇಲೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಸೋರೆಕಾಯಿ ಹೋಳುಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ 1/4 ಲೋಟ ನೀರನ್ನ ಹಾಕಿ. ನೀರನ್ನ ಇಲ್ಲಿ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ, ನೀರನ್ನ ಹಾಕ್ದೇ ಇದ್ರೂ ನಡೆಯುತ್ತೆ. ಸ್ವಲ್ಪ ನೀರನ್ನ ಹಾಕಿ ಅದು ಒಂದು ಕುದಿ ಬಂದ ಮೇಲೆ ಕುಕ್ಕರ್ ನ ಮುಚ್ಚಳವನ್ನ ಮುಚ್ಚಿ ಒಂದೇ ಒಂದು ವಿಶಲನ್ನ ಕೂಗಿಸ್ಕೊಳ್ಳಿ. ಇವಾಗ ನಿಮ್ಗೆ ಸೋರೆಕಾಯಿ ಕುರ್ಮಾ ರೆಡಿಯಾಗುತ್ತೆ. ಇದನ್ನ ನೀವು ಚಪಾತಿ ಜೊತೆಗೆ, ಇಲ್ಲಾಂದ್ರೆ ಪೂರಿ ಜೊತೆಗೆ, ರೊಟ್ಟಿ ಜೊತೆಗೆ ತಿನ್ನಬಹುದು. ಬೆಳಗಿನ ಅವಸರದ ವೇಳೆಯಲ್ಲಿ ಮಕ್ಕಳ ಲಂಚ್ ಬಾಕ್ಸ್ ಗೆ ಬೇಗ ಆಗುವಂತಹ ಒಂದು ಹೆಲ್ದಿ ರೆಸಿಪಿ ಇದಾಗಿದೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ.

ಮತ್ತೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮವಿದು ಅಡುಗೆ ಅರಮನೆ. ಇವಾಗ ನಾನು ನಿಮಗೆ ಈ ಸೋರೆಕಾಯನ್ನ ಬಳಸಿ ಹಾಗೇನೆ ಯಾವುದೇ ಮಸಾಲೆಯನ್ನ ಹಾಕದೆ ಕೆಲವೇ ಪದಾರ್ಥಗಳನ್ನ ಹಾಕಿ ತುಂಬಾ ರುಚಿಯಾದಂತಹ ಸೋರೆಕಾಯಿ ಪಲ್ಯ ಹೇಗ್ ಮಾಡೋದು ಅಂತ ಇವಾಗ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಈ ಸೋರೆಕಾಯಿ ಪಲ್ಯ ಮಾಡೋದಿಕ್ಕೆ ಏನೇನ್ ಸಾಮಾನ್ ಬೇಕು ಅಂತ ನೋಡೋದಾದ್ರೆ, ಒಂದು ಮೀಡಿಯಂ ಸೈಜ್ ನ ಸೋರೆಕಾಯಿ, ಒಂದು ಈರುಳ್ಳಿ, 4 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/2 ಕಪ್ ಹಸಿ ಕೊಬ್ಬರಿ ತುರಿ, 1/2 ಇಂಚು ಹಸಿ ಶುಂಠಿ, 7-8 ಬೆಳ್ಳುಳ್ಳಿ, 1/2 ಸ್ಪೂನ್ ಜೀರಿಗೆ, 1/2 ಸ್ಪೂನ್ ಸಾಸಿವೆ, 1 ಸ್ಪೂನ್ ಕಡಲೆಬೇಳೆ, 1/2 ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 3-4 ಸ್ಪೂನ್ ಎಣ್ಣೆ. ಮೊದಲಿಗೆ ನೀವೇನ್ ಮಾಡಬೇಕು ಅಂದ್ರೆ, ಸೋರೆಕಾಯಿನ ಚೆನ್ನಾಗಿ ತೊಳೆದು ಅದರ ಮೇಲಿನ ಸಿಪ್ಪೆಯನ್ನ ತೆಗೆದು ಮೀಡಿಯಂ ಸೈಜ್ ನಲ್ಲಿ ಹೆಚ್ಚಿಟ್ಕೊಳ್ಳಿ. ಹಾಗೇನೆ ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿಟ್ಕೊಳ್ಳಿ. ಆಮೇಲೆ ಒಂದು ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿ ಸ್ವಲ್ಪ ನೀರನ್ನ ಹಾಕಿ ಅದನ್ನು ಕೂಡ ಮಿಕ್ಸಿ ಮಾಡಿ ಪೇಸ್ಟ್ ರೆಡಿ ಮಾಡಿಟ್ಕೊಳ್ಳಿ. ಇದೆಲ್ಲ ರೆಡಿ ಆದ್ಮೇಲೆ ಮಾಡುವ ವಿಧಾನ ಹೇಗಂದ್ರೆ, ಒಂದು ಬಾಣಲೆಯನ್ನ ಕಾಯಲು ಇಟ್ಟು ಅದಕ್ಕೆ 3-4 ಸ್ಪೂನ್ ಎಣ್ಣೆಯನ್ನ ಹಾಕಿ, ಎಣ್ಣೆ ಕಾದ ಮೇಲೆ ಅದಕ್ಕೆ 1/2 ಸ್ಪೂನ್ ಸಾಸಿವೆ, 1/2 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಡಲೆಬೇಳೆಯನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. 1-30 ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು. ಆಮೇಲೆ ಒಂದು ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿಯನ್ನ ಹಾಕಿ ಸ್ವಲ್ಪ ಮೆತ್ತಗಾಗೋವರೆಗೂ ಅದನ್ನ ಬಾಡಿಸ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಮೆತ್ತಗಾದ ಮೇಲೆ ನೀವು ಏನ್ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ವ ಸೋರೆಕಾಯನ್ನ ಹಾಕಿ ಸ್ಪೂನ್ ನ ಸಹಾಯದಿಂದ ಅದನ್ನ ಚೆನ್ನಾಗಿ ಕಲಸಿ, ಆಮೇಲೆ ಅದಕ್ಕೆ 1/2 ಸ್ಪೂನ್ ಅರಿಶಿನ ರುಬ್ಬಿದಂತಹ ಮಿಶ್ರಣವನ್ನ ಹಾಕಿ 1/2 ಲೋಟ ನೀರನ್ನ ಹಾಕಿ ಮೀಡಿಯಂ ಫ್ಲೇಮ್ ನಲ್ಲಿ 5 ನಿಮಿಷ ಅದನ್ನ ಬೇಯಿಸ್ಕೊಳ್ಳಿ. ಈ ರೀತಿ ಬೇಯಿಸುವಾಗ ಮಧ್ಯ ಕೈಯಾಡ್ತಾ ಇರಿ. 5 ನಿಮಿಷ ಬೇಯಿಸಿದ ಮೇಲೆ ಅದಕ್ಕೆ ಹಾಕಿರುವಂತಹ ನೀರನ್ನೆಲ್ಲ ಹೀರಿಕೊಂಡು ಪಲ್ಯ ರೆಡಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ನಂಗೆ ತಿಳಿಸಿ.

ಮತ್ತೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಕಾರ್ಯಕ್ರಮವಿದು ಅಡುಗೆ ಅರಮನೆ. ಇವಾಗ ನಾನು ನಿಮಗೆ ಸೋರೆಕಾಯಿಯನ್ನ ಬಳಸಿ ಸೋರೆಕಾಯಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಕೂಡ ನೀವು ಬಹಳ ಸುಲಭವಾಗಿ ಮಾಡಬಹುದು. ಹಾಗಿದ್ರೆ ಈ ಸೋರೆಕಾಯಿ ಸಾಂಬಾರ್ ಮಾಡಲಿಕ್ಕೆ ಏನೇನು ಸಾಮಾನ್ ಬೇಕು ಅಂತ ನೋಡೋದಾದ್ರೆ, ಒಂದು ಮೀಡಿಯಂ ಸೈಜ್ನ ಸೋರೆಕಾಯಿ, ಒಂದು ಕಪ್ ತೊಗರೆಬೇಳೆ, 5-6 ಹಸಿಮೆಣಸಿನಕಾಯಿ, 1/4 ಚಮಚ ಅರಿಶಿಣ, 1 ಚಮಚ ಎಣ್ಣೆ, 2 ಚಮಚ ಸಾಂಬಾರ್ ಪುಡಿ, 1/4 ಚಮಚ ಖಾರದ ಪುಡಿ, 1 ನಿಂಬೆಹಣ್ಣಿನ ಗಾತ್ರದ ಹುಣಸೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು. ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡೋದಾದ್ರೆ, 1 ಚಮಚ ಎಣ್ಣೆ, 8-10 ಎಲೆ ಕರಿಬೇವು, 6-8 ಎಸಳು ಬೆಳ್ಳುಳ್ಳಿ, 1 ಒಣಮೆಣಸಿನಕಾಯಿ. ಹಾಗಿದ್ರೆ ಮೊದಲಿಗೆ ನೀವೇನೇನು ರೆಡಿ ಮಾಡಿಟ್ಕೋಬೇಕು ಅಂದ್ರೆ, ಒಂದು ಮೀಡಿಯಂ ಸೈಜ್ನ ಸೋರೆಕಾಯಿನ ತಗೊಂಡಿರ್ತೀರಲ್ವ, ಅದನ್ನ ಕ್ಲೀನ್ ಆಗಿ ತೊಳೆದು ಅದು ಮೀಡಿಯಂ ಸೈಜ್ನ ಹೋಳುಗಳನ್ನ ಹೆಚ್ಚಿಟ್ಕೊಳ್ಳಿ. ಅದು ಎಳೆಯದಿದ್ರೆ ಹಾಗೇನೆ ಹೆಚ್ಚಿ, ಅದು ಏನಾದ್ರು ಬಲ್ತಿತ್ತು ಅಂದ್ರೆ ಅದರಲ್ಲಿರುವ ಬೀಜಗಳನ್ನ ತೆಗೆದು ಒಂದು ಮೀಡಿಯಂ ಸೈಜ್ನ ಹೋಳುಗಳನ್ನ ಹೆಚ್ಚಿಟ್ಕೊಳ್ಳಿ. ಆಮೇಲೆ 1 ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನ ನೆನೆಯಿಡಿ. ಇಷ್ಟೆಲ್ಲ ಆದ್ಮೇಲೆ ಮೊದಲಿಗೆ ಕುಕ್ಕರಿಗೆ ಕ್ಲೀನ್ ಆಗಿ ತೊಳೆದಂತಹ ತೊಗರಿ ಬೇಳೆಯನ್ನ ಹಾಕೊಳ್ಳಿ. ನಂತರ ಅದಕ್ಕೆ ಮೀಡಿಯಂ ಸೈಜ್ ನಲ್ಲಿ ಕಟ್ ಮಾಡಿದಂತಹ ಸೋರೆಕಾಯಿಯನ್ನ ಹಾಕೊಳ್ಳಿ. ಹಾಗೇನೆ 2 ಟೊಮೊಟೊ ಹಣ್ಣನ್ನ 1/4 ಭಾಗಗಳಾಗಿ ಕಟ್ ಮಾಡಿ ಹಾಕೊಳ್ಳಿ. 5-6 ಹಸಿಮೆಣಸಿನಕಾಯಿಯನ್ನ ಉದ್ದಗೆ ಸೀಳಿ ಅದಕ್ಕೆನೆ ಹಾಕೊಳ್ಳಿ. ಆಮೇಲೆ ಸ್ವಲ್ಪ ಕರಿಬೇವನ್ನ ಹಾಕಿ ಸುಮಾರು 2-3 ಕಪ್ಪಿನಷ್ಟು ನೀರನ್ನ ಹಾಕಿ 1/4 ಚಮಚ ಅರಿಶಿನ, 1 ಚಮಚ ಎಣ್ಣೆಯನ್ನ ಹಾಕಿ ಕುಕ್ಕರ್ ಲಿಡ್ ಅನ್ನ ಕ್ಲೋಸ್ ಮಾಡಿ 3 ವಿಷಲ್ನ ಕೂಗಿಸ್ಕೊಳ್ಳಿ. 3 ವಿಷಲ್ ಕೂಗಿದ ಮೇಲೆ ಅದು ತಣ್ಣಗಾದ ಮೇಲೆ ಅದಕ್ಕೆ ಮತ್ತೆ 1.5 ಲೋಟದಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದಕ್ಕೆ 2 ಸ್ಪೂನ್ ಸಾಂಬಾರ್ ಮಸಾಲ, 1/2 ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಅದನ್ನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 1 ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣಿನ ರಸವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ಮೇಲೆ ಮೀಡಿಯಂ ಫ್ಲೇಮ್ನಲ್ಲಿ 1 ಕುದಿ ಬರೋದಿಕ್ಕೆ ಬಿಡಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ 1 ಕುದಿ ಬಂದ ಮೇಲೆ ಸ್ಟೌವ್ ಅನ್ನ ಆಫ್ ಮಾಡಿ ಅದಕ್ಕೆ 1 ಒಗ್ಗರಣೆಯನ್ನ ಕುಡಿ. ಒಗ್ಗರಣೆಗೆ 1 ಚಮಚ ಎಣ್ಣೆಯನ್ನ ಕಾಯಲು ಇಟ್ಟು ಎಣ್ಣೆ ಕಾದ ಮೇಲೆ ಅದಕ್ಕೆ 8-10 ಜಜ್ಜಿದಂತಹ ಬೆಳ್ಳುಳ್ಳಿ ಎಸಳುಗಳು, 1 ಒಣಮೆಣಸಿನಕಾಯಿ, 8-10

ಮತ್ತೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮವಿದು ಅಡುಗೆ ಅರಮನೆ. ಕಾರ್ಯಕ್ರಮದ ಮುಂದಿನ ರೆಸಿಪಿ ಏನು ಅಂದ್ರೆ ಸೋರೆಕಾಯಿ ರೊಟ್ಟಿ. ಅಂದ್ರೆ ಇವಾಗ ನಾವು ಸೋರೆಕಾಯಿಯನ್ನ ಬಳಸಿ ಯಾವ ರೀತಿ ರೊಟ್ಟಿ ಮಾಡೋದು ಅಂದ್ರೆ ಬೇರೆ ಯಾವುದೇ ರೀತಿಯ ತರಕಾರಿಯನ್ನ ಹಾಕದೆ ಬರೀ ಸೋರೆಕಾಯಿಯನ್ನ ಬಳಸಿ ಯಾವ ರೀತಿ ರೊಟ್ಟಿಯನ್ನ ಮಾಡ್ಕೋಬಹುದು, ಅದು ರುಚಿಕರವಾದಂತಹ ರೊಟ್ಟಿಯನ್ನ ಯಾವ ರೀತಿ ಮಾಡ್ಕೋಬಹುದು ಅಂತ ಇವಾಗ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಈ ಸೋರೆಕಾಯಿ ರೊಟ್ಟಿ ಮಾಡೋದಕ್ಕೆ ಏನೇನು ಸಾಮಾನು ಬೇಕು ಅಂದ್ರೆ ಒಂದು ಎಳೆ ಸೋರೆಕಾಯಿ, 2 ಈರುಳ್ಳಿ, 2 ಕಪ್ ರವಾ, 3 ಹಸಿಮೆಣಸಿನಕಾಯಿ, 1/2 ಇಂಚು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ನೀವೇನ್ ಮಾಡಬೇಕು ಅಂದ್ರೆ ಒಂದು ಹಿಟ್ಟು ಕಲಸುವಂತಹ ಪಾತ್ರೆಯನ್ನ ತಗೊಂಡು ಅದರಲ್ಲಿ ಎಳೆ ಸೋರೆಕಾಯಿ ಆಗಿದ್ರೆ ಅದನ್ನ ಹಾಗೆಯೇ ಸಿಪ್ಪೆಯನ್ನ ತೆಗೆದು ಹಾಗೆಯೇ ತುರ್ಕೊಳ್ಬಹುದು. ಅಥವಾ ಅದು ಸ್ವಲ್ಪ ಬಲ್ತಿತ್ತು ಅಂದ್ರೆ ಅದರೊಳಗಿನ ಬೀಜಗಳನ್ನೆಲ್ಲ ತೆಗೆದು ಅದನ್ನ ಚೆನ್ನಾಗಿ ತುರ್ಕೊಳ್ಳಿ. ತುರಿದ ಆದ ಮೇಲೆ 2

ಸಣ್ಣಗೆ ಕಟ್ ಮಾಡಿದಂತಹ ಈರುಳ್ಳಿಯನ್ನ ಹಾಕೊಳ್ಳಿ. ಆಮೇಲೆ ಸಣ್ಣಗೆ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಅದಕ್ಕೆನೆ ಹಾಕೊಳ್ಳಿ. ಆಮೇಲೆ ಮೂರು ಹಸಿಮೆಣಸಿನಕಾಯಿಯನ್ನ ಸಣ್ಣಗೆ ಕಟ್ ಮಾಡಿ ಅದಕ್ಕೆನೆ ಹಾಕೊಳ್ಳಿ. ಆಮೇಲೆ ಅದನ್ನ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ತಾ ಹೋಗಿ. ಈ ತರ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸೋರೆಕಾಯಿಯಲ್ಲಿರುವಂತಹ ನೀರಿನ ಅಂಶ ಎಲ್ಲ ಬಿಡ್ತಾ ಹೋಗುತ್ತೆ. ಈ ತರ ಬಿಟ್ಟಂತಹ ಸೋರೆಕಾಯಿಯ ನೀರಲ್ಲೇ ನೀವು ರವವನ್ನ ಕಲಸಬೇಕಾಗುತ್ತೆ. ಅಂದ್ರೆ ಮೇಲೆ ಯಾವುದೇ ರೀತಿಯಾಗಿ ನೀರನ್ನ ಹಾಕ್ಲಿಕ್ಕೆ ಹೋಗ್ಬೇಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ಮೊದಲಿಗೆ 2 ಕಪ್ ರವೆಯನ್ನ ಹಾಕಿ ಅದನ್ನ ಚೆನ್ನಾಗಿ ಕೈಯಿಂದ ಸ್ವಲ್ಪ ಗಟ್ಟಿಯಾಗಿ ಕಲಸಿ, ನಿಮ್ಗೆ ಸ್ವಲ್ಪ ತೆಳು ಅನಿಸ್ತಾ ಇದ್ರೆ ಮತ್ತೆ 1/2 ಕಪ್ ರವೆಯನ್ನ ಹಾಕಿ ಮತ್ತೆ ಅದನ್ನು ಚೆನ್ನಾಗಿ ಕಲಸಿ. ಸ್ವಲ್ಪ ಗಟ್ಟಿಯಾಗಿ ಕಲಸಿದ ಮೇಲೆ ಅದನ್ನ 1-10 ನಿಮಿಷ ನೆನೆಯೋದಿಕ್ಕೆ ಬಿಡಿ. ಈ ರೀತಿ ನೆನೆಸೋದ್ರಿಂದ ಏನಾಗುತ್ತೆ ಅಂದ್ರೆ ಸೋರೆಕಾಯಿ ಹಾಗೇನೆ ರವೆ ಚೆನ್ನಾಗಿ ಮಿಕ್ಸ್ ಆಗಿ ರವೆ ಸ್ವಲ್ಪ ಮೆತ್ತಗಾಗುತ್ತೆ, ನೆನೆಯುತ್ತೆ. ಆಮೇಲೆ ಆ ರೀತಿ ರೆಡಿಯಾದಂತಹ ಹಿಟ್ಟನ್ನ ಪ್ಲಾಸ್ಟಿಕ್ ಕವರ್ ಮೇಲೆ ಅಥವಾ ಇಲ್ಲ ಅಂದ್ರೆ ಹೋಳಿಗೆ ಶೀಟ್ ಮೇಲೆ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ತಳ್ಳೆಗೆ ಬೇಕಾದ್ರೂ ಮಾಡ್ಕೋಬಹುದು, ಇಲ್ಲ ಸ್ವಲ್ಪ ದಪ್ಪಗೆ ಬೇಕಾದ್ರೂ ನೀವು ರೊಟ್ಟಿಯನ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡಿದಂತಹ ರೊಟ್ಟಿಯನ್ನ ಹಂಚನ್ನು ಕಾಯಿಸಿ ಕಾದ ಹಂಚಿಗೆ ಸ್ವಲ್ಪ ಎಣ್ಣೆಯನ್ನ ಹಾಕಿ ಎರಡೂ ಬದಿಯಲ್ಲೂ ಸಹ ಚೆನ್ನಾಗಿ 2-3 ನಿಮಿಷ ಬೇಯಿಸಿದ್ರೆ ನಿಮಗೆ ಸೋರೆಕಾಯಿ ರೊಟ್ಟಿ ರೆಡಿಯಾಗುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ತಿಳಿಸಿ. ಇವತ್ತಿನ ಎಲ್ಲ ರೆಸಿಪಿಗಳು ನಿಮ್ಗೆ ಇಷ್ಟ ಆದವು ಅನ್ಕೋತೀನಿ. ಇಷ್ಟ ಆಗಿದ್ರೆ ಖಂಡಿತ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 9019904904. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಕೇಳಿ ವೇಣುಧ್ವನಿ 90.4 FM.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
2: ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಡಾಕ್ಟರ್ ಎಂಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ, ಕೆಸಿಇಟಿ ಕೋಡ್ E036. ಮೋರ್ ದನ್ 500 ಪ್ಲೇಸ್ಮೆಂಟ್ ಆಫರ್ಸ್ ವರ್ ರಿಸೀವ್ಡ್ ಇನ್ 2025-26. ಸ್ಟೂಡೆಂಟ್ ಸೆಕ್ಯೂರ್ಡ್ ಅ ಹೈಯೆಸ್ಟ್ ಎನ್ಯುವಲ್ ಪ್ಯಾಕೇಜ್ ಆಫ್ ಅಪ್ ಟು 16 lakh ಪರ್ ಎನಮ್. ದ ಯೂನಿವರ್ಸಿಟಿ ಹ್ಯಾಸ್ 150+ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಮೆಂಬರ್ಸ್ ಅಂಡ್ 50+ ಡಾಕ್ಟರಲ್ ಡಿಗ್ರಿ ಹೋಲ್ಡರ್ಸ್. ವೆಲ್ ಇಕ್ವಿಪ್ಡ್ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಅಂಡ್ ವೈಫೈ ಎನೇಬಲ್ಡ್ ಹಾಸ್ಟೆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್. ಯುಜಿ ಕೋರ್ಸಸ್: ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಐ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, PG ಕೋರ್ಸಸ್ MCA, MBA ಅಂಡ್ MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್. 60+ ಕಂಪನೀಸ್ ಇನ್ಕ್ಲೂಡಿಂಗ್ ಇನ್ಫೋಸಿಸ್, ಜುನಿಪರ್ ನೆಟ್ವರ್ಕ್ಸ್, HPE, ಫೆಡರಲ್ ಬ್ಯಾಂಕ್ ಅಂಡ್ ಬಾಷ್. ವಿಸಿಟ್ ದ ಕ್ಯಾಂಪಸ್ ಫಾರ್ ರಿಕ್ರೂಟ್ಮೆಂಟ್. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಲ್ 0831-244-0322 ಆರ್ ವಿಸಿಟ್ www.kletech.ac.in.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. ಕೆಸಿಇಟಿ ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0832 ಅಥವಾ www.aletech.ac.in ಗೆ ಭೇಟಿ ನೀಡಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th Cross ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ.
2: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗಳ ಮರು ನವೀಕರಣ ಮಾಡುವ ಕುರಿತು.
3: ನವೀಕರಣ ಸಾಮಾನ್ಯವಾಗಿ ಪ್ರತಿ ವರ್ಷ May 31 ಒಳಗೆ ಸ್ವಯಂಚಾಲಿತವಾಗಿ ನಡೆಯುತ್ತದೆ.
2: ಆದ್ದರಿಂದ ಸಮಯಕ್ಕೆ ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 456 ರೂಪಾಯಿ ಮೊತ್ತವನ್ನು ಇಟ್ಟುಕೊಳ್ಳಿ.
3: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಪ್ರೀಮಿಯಂ ಮೊತ್ತ ವರ್ಷಕ್ಕೆ 436 ರೂಪಾಯಿಗಳು, ಜೀವ ವಿಮಾ 2 ಲಕ್ಷ ರೂಪಾಯಿಗಳವರೆಗೆ. ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಪ್ರೀಮಿಯಂ ಮೊತ್ತ ವರ್ಷಕ್ಕೆ 20 ರೂಪಾಯಿಗಳು, ಅಪಘಾತ ವಿಮಾ 2 ಲಕ್ಷ ರೂಪಾಯಿಗಳವರೆಗೆ.
2: ಈ ಯೋಜನೆಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಅಗತ್ಯ ಸಮಯದಲ್ಲಿ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್, ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
3: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು ಮುಂದುವರೆಸಿ.
4: ಮಹೇಶ್ವರಿ ಅಂಧ ಮುಲಾ ಮುಲಿಂಚ್ಯಾ ಶಾಳೆಮಧ್ಯೆ 2026 आणि 2027 या नूतन वर्षासाठी प्रवेश प्रक्रिया सुरू झाली आहे. पहिली ते 10वी पर्यंतच्या अंध विद्यार्थ्यांसाठी अत्युत्तम वसतिगृह शाळा असून गरीब आणि ग्रामीण भागातून आलेले 120 विद्यार्थी येथे शिक्षणाचा सध्या लाभ घेत आहेत. या शाळेमध्ये इयत्ता 1 ते 10वी पर्यंतच्या विद्यार्थ्यांना मोफत वस्ती, जेवण यासह ब्रेल लिपीमध्ये शिक्षण देण्यात येते. शिक्षणाबरोबरच संगीत, व्यावसायिक शिक्षण, संगणक प्रशिक्षण, चलनवलन प्रशिक्षण, खेळ पोहण्याचे प्रशिक्षण, ब्रेल पाठ्यपुस्तके व औषधोपचाराची सोयही आहे. विशेष म्हणजे गेल्या 38 वर्षांपासून शाळेचा SSLC परीक्षेचा निकाल 100% येतोय, तेव्हा आपल्या ग्रामपंचायत किंवा आसपासच्या गावांमध्ये अंध मुले आणि मुली आढळल्यास त्यांना आमचा पत्ता देऊन आमच्याशी संपर्क साधण्यासाठी प्रेरित करा. अंध मुलांच्या शिक्षण व उज्ज्वल भविष्यासाठी प्रयत्न करून आपले अमूल्य योगदान द्यावे. प्रवेशासाठी आवश्यक असणारी कागदपत्रे, विद्यार्थ्यांचा जन्म दाखला, अपंगत्वाबद्दल वैद्यकीय प्रमाणपत्र, UD ID कार्ड, ID size 4 फोटो, Stamp size 4 फोटो, उत्पन्नाचा व जातीचा दाखला, रहिवासी दाखला, आई वडील आणि विद्यार्थ्यांचे आधार कार्ड, जॉईंट बँक पासबुक अर्जासह शाळेत भेटावे. अधिक माहितीसाठी संपर्क करा माहेश्वरी अंध मुलांची शाळा, नेहरू नगर, बेळगाव येथे. फोन नंबर आहे 9448154235 आणि 7259570595.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: KLE Pharmacy College, Ubalgavi, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ. ಇದು 90.4 FM KLE ಕನಸು. ಮಧುರವಾದ ಭಾವನೆಗಳೆಲ್ಲ ಗೀತೆಗಳಾದಾಗ, ನಮ್ಮ ಮನದಾಳದ ಮಾತುಗಳು ಭಾವನೆಗಳಾಗಿ ಭಾವಗೀತೆಯಾಗಿ ಹೊರಹೊಮ್ಮಿದಾಗ ಅದು ನಿಮಗಿಷ್ಟವಾದ ಕಾರ್ಯಕ್ರಮವಾಗಿ ರೂಪುಗೊಳ್ಳುತ್ತದೆ. ಇದು ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. ಮೊದಲ ಗೀತೆಯೊಂದಿಗೆ ಪ್ರೀತಿಯ ಸ್ವಾಗತ ನಮ್ಮ ಕಾರ್ಯಕ್ರಮದಲ್ಲಿ. ಪ್ರೀತಿ ಎನ್ನುವ ಮಾಯೆ ಏನು ಮೂಡಿತು, ಸೃಷ್ಟಿಯೇ ನನ್ನದು ಎನ್ನುವ ದೃಷ್ಟಿ ನೀಡಿತು.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777